107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: You're listening to Radio Sarang, 107.8 FM.
1: Radio Sarang, 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ಎಲ್ಲ ಸಹೃದಯರಿಗೆ ನಮಸ್ಕಾರ.
4: ಎಲ್ರಿಗೂ ಯಶಸ್ಸು ಬೇಕು ಅಂತ ಎಲ್ರಿಗೂ ಇದೆ ಅಲ್ವಾ? ಯಶಸ್ಸು ಬೇಡ ಅನ್ನೋರು ಒಬ್ಬರು ಇಲ್ಲ. ಎಲ್ಲರೂ ಯಶಸ್ಸು ಬೇಕು ಅಂತೀವಿ. ಯಶಸ್ಸು ಅಂದ್ರೆ ಏನು ಅಂತ ಗೊತ್ತಿಲ್ಲ ಸ್ಪಷ್ಟ ನಮಗೆ. ಯಶಸ್ಸು ಅಂದ್ರೆ ಏನು? ತುಂಬ ದುಡ್ಡು ಇರಬೇಕು ನನಗೆ, ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ ನಾನಾಗ್ಬಿಟ್ರೆ ಯಶಸ್ಸು ಸಿಕ್ಕಂಗಾಯ್ತು. ಇವತ್ತು ನಮ್ಮ ಸೊಸೈಟಿ ಹಾಗೆ ಇದೆಯಲ್ವಾ? ಅನ್ನಲ್ವಾ, 10 ವರ್ಷದಿಂದ ಸೈಕಲ್ ಇರಲಿಲ್ಲ ಸರ್ ಅವರಿಗೆ. ಈಗ ನೋಡಿ, ಏನು ಕಾರು, ಏನು ಬಂಗ್ಲೆ, ಭಾರಿ ಶ್ರೀಮಂತ ಆಗಿಬಿಟ್ಟಿದ್ದಾರೆ, ಯಶಸ್ಸು ಬಂದುಬಿಟ್ಟಿದೆ ಅವರಿಗೆ. ಅನ್ನಲ್ವಾ, ವಿ ಥಿಂಕ್ ದಟ್ ಮನಿ ಈಸ್ ಸಕ್ಸಸ್. ಆ ಹುಡುಗರ ಕ್ಲಾಸಲ್ಲಿ ನನಗೆ ಹೇಳಿದಾಗ ಐ ಆಸ್ಟ್ ಎ ಕ್ವಶನ್ ಟು ದಮ್ ಬ್ಯಾಕ್. ಒಂದು ಕ್ವಶನ್ ಕೇಳಿದೆ ಅವರಿಗೆ, ಟೆಲ್ ಮೀ ಹೂ ವಾಸ್ ದ ರಿಚೆಸ್ಟ್ ಮ್ಯಾನ್ ಇನ್ ದ ಇಯರ್ 2000. ಯು ಕ್ಯಾನ್ ಡೂ ದ್ಯಾಟ್ ವಿದೌಟ್ ಗೋಯಿಂಗ್ ಟು ಗೂಗಲ್ ಭಗವಾನ್. ಟ್ರೈ ಟು ಚೆಕ್ ಹೂ ವಾಸ್ ದ ರಿಚೆಸ್ಟ್ ಮ್ಯಾನ್ ಇನ್ ದ ಇಯರ್ 2000. ಐ ಆಮ್ ನಾಟ್ ಆಸ್ಕಿಂಗ್ ದ ಏನ್ಷಿಯಂಟ್ ಇನ್ಫಾರ್ಮೇಷನ್. 18 ವರ್ಷಗಳ ಹಿಂದೆ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರಾಗಿದ್ರು ಅಂತ ಕೇಳಿದೆ. ಹುಡುಗರು ತಲೆ ತೋರಿಸ್ಕೊಂಡ್ರು. ನಾನು ಹೇಳಿದೆ, ಬಿಲ್ ಗೇಟ್ಸ್ ಅಲ್ಲ, ವಾರನ್ ಬಫೆ ಅಲ್ಲ, ಎರಡು ಹೆಸರು ತೆಗೆದುಬಿಟ್ಟೆ ನಾನೇ. ಗೊತ್ತಿಲ್ಲ ಸರ್, ಹುಡುಗರು ನಾರ್ಮಲ್ ಸ್ಟೈಲ್ ಇದೆಯಲ್ಲ ಅಲ್ಲಿ ಹುಡುಗರದು, ಐ ಡೋಂಟ್ ನೋ ಅಂದರು. ಐ ಡೋಂಟ್ ವರಿ, ಐ ಆಲ್ಸೋ ಡೋ ನಾಟ್ ನೋ. ಹೂ ರಿಮೆಂಬರ್ಸ್? ಪ್ಲೀಸ್ ರಿಮೆಂಬರ್, ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರಾಗಿದ್ದರು 18 ವರ್ಷದ ಹಿಂದೆ ಯಾರೂ ಲೆಕ್ಕ ಇಟ್ಟಿಲ್ಲ. ಪ್ರತಿ ವರ್ಷ ನಂಬರ್ ಚೇಂಜ್ ಆಗ್ತದೆ, ಹೂ ಕೀಪ್ಸ್ ಟ್ರ್ಯಾಕ್ ಆಫ್ ಇಟ್? ಮತ್ತು ಇನ್ನೊಂದು, ಅವನು ಶ್ರೀಮಂತ, ನನಗೇನು ಪ್ರಯೋಜನ ಅಲ್ವಾ? ಆದ್ದರಿಂದ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರಾಗಿದ್ದರೂ ಲೆಕ್ಕ ಇಟ್ಟಿಲ್ಲ. ಆದ್ದರಿಂದ ಶ್ರೀಮಂತಿಗೆ ಬೈ ಇಟ್ ಸೆಲ್ಫ್ ಈಸ್ ನಾಟ್ ಸಕ್ಸಸ್. ಸಕ್ಸಸ್ ಅಂದರೆ ಏನು? ಹೀಗೆ ಬಂದು ಹಾಗೆ ಹೋಗೋದಲ್ಲ, ಒಂದು 10 ವರ್ಷ ಇರಬೇಕು, ಶಾಶ್ವತವಾಗಿ ಇರಬೇಕು, ಅದು ಭಾಳ ವರ್ಷ ಇರಬೇಕು. ಹಾಗಿಲ್ಲ, ಪ್ರತಿ ವರ್ಷ ಒಬ್ಬರು ಚೇಂಜ್ ಆಗೋದಾದರೆ ಯಶಸ್ಸು ಅನ್ನೋದು ಹೇಗೆ? ಮುಂದಿನ ವರ್ಷ ಅವ್ರು ನಂಬರ್ 1 ಇಲ್ಲ, ನಂಬರ್ 2 ಯಾರು ಆಗ್ಬಿಟ್ರು?

0: रेडियो सारंग 107.8 एफएम।
1: ಇನ್ನು ಕೆಲವರು ಭ್ರಮೆ ಇದೆ, ಅಧಿಕಾರ ಇದ್ರೆ ಯಶಸ್ಸು. ನಿಜ ಅಲ್ವಾ? ಭಾರತದ ಪ್ರಧಾನಮಂತ್ರಿ ಆಗೋದು ಯಶಸ್ಸು ಹೌದು ಅಲ್ವೋ? ಯಶಸ್ಸು ಅಲ್ವಾ? 125 ಕೋಟಿ ಜನಸಂಖ್ಯೆ ಇರುವಂಥ ದೇಶಕ್ಕೆ ಒಬ್ಬರೇ ಪ್ರಧಾನಮಂತ್ರಿ, ಯಶಸ್ಸು ಅನಿಸುತ್ತೆ. ನಾನು ಹಾಗೆ ಅಂದ್ಕೊಂಡಿದ್ದೆ, ಮನೆಯವರೆಗೂ ಯಶಸ್ಸು ಅಂದ್ಕೊಂಡಿದ್ದೆ. ಗುಜರಾತಲ್ಲಿ ರಾಜ್ಕೋಟ್ ಅಂತ ಒಂದು ಏರಿಯಾ, ಅಲ್ಲಿ ನಾನು ಮೇಲೆ ಮೇಲೆ ಹೋಗಬೇಕಾಗತ್ತೆ. ಅಲ್ಲಿ ಒಂದು 50 ಜನ CBSE ಸ್ಕೂಲ್ ಪ್ರಿನ್ಸಿಪಲ್ಸ್ ಇದ್ರು ನನ್ನ ಜೊತೆಗೆ, ಅವ್ರಿಗೊಂದು ಟ್ರೈನಿಂಗ್ ಮಾಡ್ತಾ ಇದ್ದೆ. ಈ CBSE ಸ್ಕೂಲ್ ಪ್ರಿನ್ಸಿಪಾಲ್ಗೆ ನಾವು ದೊಡ್ಡ ಪ್ರಶ್ನೆ ಕೇಳಬಾರ್ದು, ಬುದ್ಧಿವಂತರಿರ್ತಾರೆ ಸಾಮಾನ್ಯವಾಗಿ ಅವರು ಅಂದ್ಕೊಂಡಿದ್ದೆ ನಾನು. ಆದರೂ ಕೇಳಿಬಿಟ್ಟೆ ದೊಡ್ಡ ಪ್ರಶ್ನೆ. ಏನು ಕೇಳಿದೆ ಅಂದರೆ ಹೆದರ್ಕೊಂಡೇ ಕೇಳಿದೆ, ನೋಡಿ ಎಲ್ಲರಿಗೂ ಪೇಪರ್ ಪೆನ್ಸಿಲ್ ಇದೆಯಾ? ಇವು ಎಕ್ಸಸೈಸ್ ಮನೆಗೆ ಹೋದ್ಮೇಲೆ ಮಾಡಿದೆ, ತುಂಬ ಚೆನ್ನಾಗಿರೋ ಎಕ್ಸಸೈಸ್ ಇದು, ಪೇಪರ್ ಪೆನ್ಸಿಲ್ ಇದೆ ಅಂದರು. ನಿಮಗೆ 2 ನಿಮಿಷ ಟೈಮ್ ಕೊಡ್ತೀನಿ, ಭಾರತದ ಎಲ್ಲ ಪ್ರಧಾನಮಂತ್ರಿಗಳ ಹೆಸರು ಬರೀರಿ ಅಂದೆ. ಎಲ್ಲ ನೆಹರುವಿಂದ ಹಿಡಿದು ಇಲ್ಲಿವರೆಗೂ ಯಾರ್ಯಾರಾಗಿದ್ದಾರೋ ಅವ್ರೆಲ್ಲರದ್ದು ಹೆಸರು ಬರೀರಿ ಅಂದೆ. 2 ನಿಮಿಷ ಕೊಟ್ಟೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, 50 ಜನದಲ್ಲಿ 39 ಜನ ಎಲ್ಲರದ್ದು ಹೆಸರು ಬರೀಲಿಲ್ಲ, ಯಾವುದೋ ಒಂದೋ ಎರಡೋ ಹೆಸರು ಮರೆತು ಹೋಗಿತ್ತು ಅಲ್ಲಿ ಅಲ್ಲಿ. ಪಾಪ ಬೇಜಾರು ಮಾಡಿಕೊಂಡ್ರು, ಸಾರಿ ಸರ್ ನಾವು ನೆನಪೇ ಇಲ್ಲ ನೋಡಿ ಸರ್ ಅವರು. ಅದು ವೈ ಆರ್ ಯು ಫೀಲಿಂಗ್ ಬ್ಯಾಡ್? ದೇ ಶುಡ್ ಫೀಲ್ ಬ್ಯಾಡ್. ನಿಮ್ಗೆ ಯಾಕೆ ಕೆಟ್ಟ ಅನಿಸ್ಬೇಕು, ಬರ್ತಾರೆ ಅವ್ರು ಕೆಟ್ಟ ಅನಿಸ್ಬೇಕು. ಅಯ್ಯೋ ಪ್ರಧಾನಮಂತ್ರಿ ಆದರೂ ಜನ ನೆನಪಿಡ್ತಾರೆ ಅಂತ ಗ್ಯಾರಂಟಿ ಇಲ್ಲ ಅಲ್ವಾ? ದಯವಿಟ್ಟು ಪ್ರಯತ್ನ ಮಾಡಿ ನೋಡಿ. ಈ ನಾನು ಹೇಳಿದ್ದೀನಲ್ಲ, ಮನೆಗೆ ಹೋಗಿ ಒಂದು ಪೇಪರ್ ತೊಗೊಂಡು ಭಾರತದ ರಾಷ್ಟ್ರಪತಿಗಳ ಹೆಸರು ಬರೀರಿ, ತಮಾಷೆ ಹೇಳ್ತೀನಿ ನಿಮಗೆ. ಆಶ್ಚರ್ಯ ನನಗಾಗೋದು, ಪ್ರಧಾನಮಂತ್ರಿಗಿಂತ ರಾಷ್ಟ್ರಪತಿ ಇನ್ನೂ ಕಷ್ಟ ಬರೆಯೋದು. ಕೆಲವರನ್ನ ಮರೆಯೋದೇ ಇಲ್ಲ ನಾವು, ಕೆಲವರನ್ನ ಏನಾದರೂ ನೆನಪಿರಲ್ಲ. ನನಗೆ ಆಶ್ಚರ್ಯ, ಒಂದೇ ಪೊಸಿಷನ್ ತಾನೇ ಅದು, ಒಬ್ಬರೇ ರಾಷ್ಟ್ರಪತಿ ಭಾರತಕ್ಕೆ, ಅದೇ ಕುರ್ಚಿ, ಅದೇ ರಾಷ್ಟ್ರಪತಿ ಭವನ, ಆದರೆ ಕೆಲವರು ನೆನಪಿದೆ, ಕೆಲವರು ನೆನಪಿಲ್ಲ. ಯಾಕೆ? ಯಾರು ಪ್ರಯತ್ನದಿಂದ ಸಾಧನೆಯಿಂದ ದೊಡ್ಡವರಾದರೂ ಅವ್ರನ್ನ ದೇಶ ಮರೆಯೋಲ್ಲ. ಯಾವುದೋ ಪೊಲಿಟಿಕಲ್ ಕಂಪಲ್ಷನ್ನಿಂದ ಯಾರಾದರೂ ಆದರೆ ಅವ್ರು ನೆನಪಿರೋಲ್ಲ. ಆದ್ದರಿಂದ ಸ್ಥಾನದಿಂದ ದೊಡ್ಡವರಾದವ್ರು ಯಾರೂ ಇಲ್ಲ, ಸಾಧನೆಯಿಂದ ದೊಡ್ಡವರಾದವ್ರು ಇಲ್ಲ.

0: Radio Sarang 107.8 FM.
1: ಈಗ ನನಗೆ ನೆನಪಿದೆ, ನೀವೆಲ್ಲ ಯಂಗ್ಸ್ಟರ್ಸ್ ಭಾರತದ ರಾಷ್ಟ್ರಪತಿಗಳ ಹೆಸರು ಕೇಳಿದಾಗ ಕೆಲವರು ಹೆಸರು ಮರಿಬಹುದು, ಕೆಲವರು ಹೆಸರು ಮರೆಯೋಕೆ ಸಾಧ್ಯವೇ ಇಲ್ಲ. ನೀವು ಕ್ಯಾನ್ ಯು ಟೆಲ್ ಮಿ ದ ನೇಮ್ ಆಫ್ ಒನ್ ಪರ್ಸನ್ ಯು ಡೋಂಟ್ ವಾಂಟ್ ಟು ಫಾರ್ಗೆಟ್? ಡಾಕ್ಟರ್ ಕಲಾಂ. ಎಸ್, ಐ ಹರ್ಡ್ ಕರೆಕ್ಟ್ಲಿ. ಡಾಕ್ಟರ್ ಕಲಾಂ ಯಾಕೆ, ವಾಟ್ ಈಸ್ ಸೋ ಸ್ಪೆಷಲ್ ಅಬೌಟ್ ಹಿಮ್? ಯಾಕೆ ಅವರು ರಾಷ್ಟ್ರಪತಿ ಆಗಿದ್ದರು, ಅವರಾದ್ಮೇಲೆ ಮೂರು ಜನ ಆಗಿದ್ದಾರೆ. ಈಗ ಅವರಾದ್ಮೇಲೆ ಮೂರು ಜನ ಆಗಿದ್ದಾರೆ. ನನಗೊಂದು ಭಾಗ್ಯ ಇತ್ತು, ಭಗವಂತನ ಕೃಪೆ ಅದು. 2001 ಅವ್ರು ತೀರ್ಕೊಳ್ಳೋವರೆಗೂ ಅವ್ರ ಜೊತೆಗಿರುವಂಥ ಭಾಗ್ಯ ನನಗಿತ್ತು. ಅಂದರೆ ರಾಷ್ಟ್ರಪತಿ ಆಗೋದಕ್ಕಿಂತ ಮೊದಲಿಂದ ಪರಿಚಯ ನನಗೆ. ಅವರು ಅಣ್ಣಾ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದರು. ನಾನು ಅಣ್ಣಾ ಯೂನಿವರ್ಸಿಟಿಗೆ ವಿಸಿಟಿಂಗ್ ಫ್ಯಾಕಲ್ಟಿ ಅಂತ ಹೋಗ್ತಾ ಇದ್ದೆ ಪಾಠ ಮಾಡೋದಕ್ಕೆ. ಬಾಲ್ ಗುರುಸ್ವಾಮಿ ಅಂತ ಕಂಪ್ಯೂಟರ್ ಸೈನ್ಸ್ ಲೆಕ್ಚರರ್ಸ್ಗೆಲ್ಲ ಗೊತ್ತಿರುತ್ತೆ, ಬಾಲ್ ಗುರುಸ್ವಾಮಿ ಇಸ್ ಅನ್ ಅಥಾರಿಟಿ ಆನ್ ಸಿ ಲ್ಯಾಂಗ್ವೇಜ್. ಅವ್ರು ಅಣ್ಣಾ ಯೂನಿವರ್ಸಿಟಿ ವೈಸ್ ಚಾನ್ಸಲರ್, ನನ್ನ ಸ್ನೇಹಿತ ಆತ, ಬಾಲು ಬಾಲು ಅಂತ ಕರಿತೆ. ಅಲ್ಲಿ ಹೋಗ್ಬೇಕು, ಬಾಲು ಜೊತೆ ಊಟ ಮಾಡಬೇಕು. ಕಮಾನ್ ಶೆಲ್ವಿ ಗೋಟು ಕಲಾಂ ಅನ್ಬೇಕು ಅವರು. ಹೋಗೋದು. ಕಲಾಂ ವಾಸ್ ಅ ಫ್ರೀ ಮ್ಯಾನ್, ವಾರಕ್ಕೊಂದು 2-3 ತಾಸು ಪಾಠ ಮಾಡೋರು. ಒಂದು ದೊಡ್ಡ ರೂಮ್ ಇತ್ತು. ಹೋದ ತಕ್ಷಣ ಯು ಹ್ಯಾಡ್ ಯುವರ್ ಲಂಚ್ ಅನ್ನೋರು. ಎಸ್ ಸರ್ ಅನ್ಬೇಕು. ಕಮ್ ಸಿಡ. ಪಕ್ಕದಲ್ಲಿ ಡಬ್ಬ ತೆಗೆದು ಈ ಕಡಲೆಕಾಯಿ ಬೀಜ, ಫ್ರೈಡ್ ಗ್ರೌಂಡ್ನಟ್ಸ್ ಒಂದು ಹ್ಯಾಂಡ್ ಫುಲ್ ಕೊಡಬೇಕು, ತಿನ್ನು, ಇಸ್ ಗುಡ್ ಫಾರ್ ಹೆಲ್ತ್ ಅನ್ಬೇಕು. ನನಗೂ ಕೆಲಸ ಇಲ್ಲ, ಬೆಂಗಳೂರು ಬರೋ ಫ್ಲೈಟ್ ತನಕ ನನಗೇನು ಕೆಲಸ ಇಲ್ಲಲ್ಲ. ಕೂತು 2-2 ತಾಸು, 3-3 ತಾಸು ಮಾತಾಡ್ತಾ ಇದ್ವಿ. ಹಿ ವುಡ್ ಶೇರ್ ಸಮ್ ಆಫ್ ದಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆಫ್ ಹಿಸ್ ಲೈಫ್. ಆವಾಗಿಂದ ಪರಿಚಯ ಇರೋದ್ರಿಂದ ಮುಂದೆ ಗಾಢ ಆಯಿತು. ಮುಂದೆ ಕರ್ನಾಟಕಕ್ಕೆ ಒಳಭಾಗದಲ್ಲಿ ಎಲ್ಲೇ ಬಂದರೂ ಕೂಡ ಐ ಹ್ಯಾಡ್ ಟು ಟ್ರಾನ್ಸ್ಲೇಟ್ ಇಮ್ ಇನ್ ಟು ಕನ್ನಡ. ನಾನು 10 ಸಲ ಹೇಳಿದೆ, ಸರ್ ನಾನು ಕನ್ನಡ ಪ್ರೊಫೆಸರ್ ಅಲ್ಲ, ಬೇಕಾದ್ರೆ ಗೊತ್ತು ಮಾಡ್ಕೊಡ್ತೀನಿ ಯಾರೋ ಕನ್ನಡದವ್ರು. ನೋ ನೋ ನೋ ನೋ, ಅವ್ರ ಸ್ಟೈಲ್ ಗೊತ್ತಲ್ಲ ನಿಮಗೆ, ಯು ನೋ ಮಿ, ಐ ನೋ ಯು, ಯು ಡೂ ಇಟ್ ಅನ್ನೋರು. ಐ ಸರ್ ಓಕೆ ಮಾಡ್ತಿದ್ದೆ. ಅವ್ರು ನೋಡಿ ನೋಡಿ ನನಿಸಿದ್ದು, ನಿಮಗೊಂದು ಘಟನೆ ನಾನು ಇವತ್ತು ಹೇಳಬೇಕು, ಪ್ಲೀಸ್ ಇಸ್ ನಾಟ್ ಪಬ್ಲಿಷ್ಡ್ ಎನಿವೇರ್, ಇಫ್ ಕ್ಯಾನ್ ಬಿ ಪಬ್ಲಿಷ್ಡ್ ಓನ್ಲಿ ಐ ಕ್ಯಾನ್ ರೈಟ್ ಅಬೌಟ್ ಇಟ್ ಬಿಕಾಸ್ ಐ ವಾಸ್ ಎ ವಿಟ್ನೆಸ್ ಟು ಇಟ್. ವೈ ಕಲಾಂ ರಿಮೇನ್ಸ್ ಇನ್ ಅವರ್ ಮೈಂಡ್ ಆಸ್ ಒನ್ ಆಫ್ ದಿ ಬೆಸ್ಟ್ ಪ್ರೆಸಿಡೆಂಟ್ಸ್ ಆಫ್ ಇಂಡಿಯಾ? ವಾಟ್ ಡಿಸ್ಟಿಂಗ್ವಿಶಸ್ ಹಿಮ್ ಫ್ರಾಮ್ ದಿ ಅದರ್ಸ್? ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಟು ಮೀ. ಕುಶಾಲ್ ನಗರಕ್ಕೆ ಬಂದಿದ್ದರು ಮಡಿಕೇರಿ ಹತ್ರ ಪ್ರೆಸಿಡೆಂಟ್ ಆಗಿದ್ದಾಗ. ಪ್ರೆಸಿಡೆಂಟ್ ಆಗಿದ್ದಾಗ ಸೆಕ್ಯೂರಿಟಿ ಹೆಂಗಿರ್ತದೆ ಅಂತ ನಿಮ್ಗೆ ಗೊತ್ತಿದೆ, ವೆರಿ ಟೈಟ್ ಸೆಕ್ಯೂರಿಟಿ. ಸೀನ್ಸ್ ಐ ಹ್ಯಾಡ್ ಟು ಟ್ರಾನ್ಸ್ಲೇಟ್ ಹಿಮ್, ನಗೊಂದು ಸ್ಟೇಜ್ ಪಾಸ್ ಅಂತ ಕೊಟ್ಟಿರ್ತಾರೆ. ಓನ್ಲಿ ಸ್ಟೇಜ್ ಪಾಸ್ ಇದ್ದವ್ರನ್ನ ಮಾತ್ರ ಸ್ಟೇಜ್ ಮೇಲೆ ಬಿಡ್ತಾ ಇದ್ರೆ ಬಿಡೋಲ್ಲ, ಸೆಕ್ಯೂರಿಟಿದು. ಸ್ಟೇಜ್ ಪಾಸ್ ಹಾಕ್ಕೊಂಡಿದ್ದೆ. ಬಂದರು ಕಲಾಂ ಜೊತೆಗೆ ಗವರ್ನರ್ ಇದ್ದರು, ಚೀಫ್ ಮಿನಿಸ್ಟರ್, ಇನ್ನೊಬ್ಬರು ಸ್ವಾಮಿಗಳಿದ್ದರು. ಎಲ್ಲರೂ ಬಂದು ಸ್ಟೇಜ್ ಮೇಲೆ ಹೋದರು. ಸುಮಾರು 1.5 ಲಕ್ಷ ಜನ ಕೂತಿದ್ದಾರೆ ಆಡಿಟೋರಿಯಮಲ್ಲಿ, ಶಾಮಿಯಾನ ಹಾಕ್ಬಿಟ್ಟಿದ್ದಾರೆ. ಹೂ ವಾಸ್ ದ ಸೆಂಟರ್ ಆಫ್ ಅಟ್ರಾಕ್ಷನ್? ಕಲಾಂ. ಎವ್ರಿಬಡಿ ಕೇಮ್ ಟು ಸಿ ಕಲಾಂ ಓನ್ಲಿ. ಆ ಗಲಾಟೆಯಲ್ಲಿ ಅವ್ರು ಸೆಕ್ಯೂರಿಟಿ ಕಾರ್ಡನಲ್ಲಿ ಹಿಂಗೆ ಹೋಗ್ಬೇಕಾದ್ರೆ ನಾನು ಯಾಕೆ ಗದ್ದಲದಲ್ಲಿ ಹೋಗಬೇಕು, ನಿಧಾನಕ್ಕೆ ಹೋದ್ರಾಯಿತು ಅಂತ ಉಳ್ಕೊಂಡೆ. ಅವ್ರು ಹೋಗಿ ಕೂತ್ಮೇಲೆ ಆ ರಾಷ್ಟ್ರಗೀತೆ ಆಯಿತು. ಅವ್ರು ನಿಧಾನಕ್ಕೆ ನಾನು ಸ್ಟೇಜ್ ಮೇಲೆ ಎಡಗಡೆಯಿಂದ ಮೇಲೆ ಹತ್ತಿದೆ. ಮೇಲೆ ಹೋಗುವಾಗ ನೋಡಿದೆ, ಎಡಗಡೆಗೆ ಒಂದು ಪುಟ್ಟ ಹುಡುಗಿ ಅಳ್ತಾಯಿತ್ತು. 5.5-6 ಇಯರ್ ಓಲ್ಡ್ ಚೈಲ್ಡ್ ವಾಸ್ ಕ್ರೈಂಗ್.

0: Radio Sarang 107.8 FM.
1: ಅವ್ರ ತಂದೆ ಕೇಳಿದೆ, ಯಾಕೆ ಹೇಳ್ತಾಳೆ ಇವಳು ಅಂತ ಕೇಳಿದೆ. ಅವ್ರು ಹೇಳಿದ್ರು, ಸರ್ ಕಲಾಂ ಸಾಹೇಬ್ರಿಗೆ ಶೇಕ್ ಹ್ಯಾಂಡ್ ಮಾಡಬೇಕು ಅಂತ ಮಾಡಿದ್ಲು ಸರ್, ಹೋದ್ಲು ಆ ಸೆಕ್ಯೂರಿಟಿ ಅವ್ರು ಬಿಡಲಿಲ್ಲ ಸರ್, ಅದಕ್ಕೆ ಅಳ್ತಾ ಇದ್ದಾಳೆ ಅಂತ. ಆಯ್ತು ಕೂತ್ಕೊಂಡಿರಿ, ನೋಡೋಣ ಏನಾಗ್ತದೆ ಅಂತ ಹೇಳಿದೆ. ನಾನು ಟೈಮ್ ಬಂತಲ್ಲ ಟ್ರಾನ್ಸ್ಲೇಷನ್ ಮಾಡೋದಕ್ಕೆ, ಅವರು ಪೋಡಿಯಂ ಮೇಲೆ ನಿಂತ್ಕೋತಾರೆ, ಪಕ್ಕದಲ್ಲಿ ನಾನು ನಿಂತ್ಕೊಂಡು ಅವ್ರು ಟ್ರಾನ್ಸ್ಲೇಷನ್ ಮಾಡಿದೆ. ಮಾಡಿ ಅವ್ರು ತಮ್ಮ ಚೇರ್ ಮೇಲೆ ಕೂತ್ಕೊಂಡಾಗ ನಾನು ಹಿಂದೆ ಹೋಗಿ ನಿಂತು ಹೇಳಿದೆ, ಸರ್ ಒಂದು ಕೆಲಸ ಆಗಬೇಕಲ್ಲ. ವಾಟ್ಸ್ ದ್ಯಾಟ್ ಅಂದರು. ಕ್ಯಾನ್ ಯು ಸಿ ದ್ಯಾಟ್ ಲಿಟಲ್ ಗರ್ಲ್, ಶಿ ಈಸ್ ಕ್ರೈಯಿಂಗ್ ಅಂದೆ. ಈಗ ನೋಡಿದ್ರು, ಯಾ ವೈ ಶಿ ಕ್ರೈಯಿಂಗ್ ಅಂದರು. ಶಿ ವಾಂಟೆಡ್ ಟು ಶೇಕ್ ಹ್ಯಾಂಡ್ ವಿತ್ ಯು, ಬಟ್ ಯುವರ್ ಸೆಕ್ಯೂರಿಟಿ ಡಿಡ್ ನಾಟ್ ಅಲಾವ್. ಪ್ಲೀಸ್ ಬಿಲೀವ್ ಮೀ, 1000 ಪೀಪಲ್ ವಾಂಟ್ ಟು ಶೇಕ್ ಹ್ಯಾಂಡ್ ವಿತ್ ದ ಪ್ರೆಸಿಡೆಂಟ್ ಆರ್ ದಿ ಪ್ರೈಮ್ ಮಿನಿಸ್ಟರ್, ಇಸ್ ನಾಟ್ ಪಾಸಿಬಲ್. ಯು ಕುಡ್ ಹ್ಯಾವ್ ಸೆಡ್ ಐ ನೋ ಐ ಎಮ್ ಸಾರಿ ಐ ಕ್ಯಾನ್ ಡೂ ಇಟ್, ದಟ್ಸ್ ಓಕೆ, ದಟ್ಸ್ ವಾಟ್ ಐ ಎಕ್ಸ್ಪೆಕ್ಟೆಡ್ ಫ್ರಮ್ ಹಿಮ್. ಬಟ್ ಕಲಾಂ ಈಸ್ ಡಿಫ್ರೆಂಟ್. ಏನು ಮಾಡಿದ್ರು ಗೊತ್ತಾ, ಕುರ್ಚಿಯಲ್ಲಿ ಕೂತವರು ಟಕ್ ಅಂತ ತಿರ್ಕೊಂಡ್ರು ಹುಡುಗಿಗೆ, ಕಮ್ ಅಪ್ ಅಂದರು. ಅದು ಇನ್ನೂ ಗಾಬರಿಯಾಗಿ ಹೋಯ್ತದ ಪುಟ್ಟ ಹುಡುಗಿ, 5-6 ವರ್ಷ 2 ಲಕ್ಷ ಜನ ಕೂತಿದ್ದಾರೆ, ಮುಂದೆ ಮ್ಯಾಲೆ ಬರಬೇಕಂದ್ರೆ ಗಾಬರಿ ಆಗಲ್ವಾ. ನಾನಂದೆ, ಸರ್ ಆಕೆ ಬರೋಕ್ಕಾಗಲ್ಲ ಸರ್, ಶಿ ಕಾಂಟ್ ಕಮ್, ಯು ಸೆಂಡ್ ಯುವರ್ ಸೆಕ್ಯೂರಿಟಿ ಫೆಲೋ, ಲೆಟ್ ಹಿಮ್ ಬ್ರಿಂಗ್ ಅಂದೆ. ಅವನು ಗೋ ಆ್ಯಂಡ್ ಬ್ರಿಂಗ್ ದ ಚೈಲ್ಡ್ ಅಂದರು ಇವರು. ಅವನು ರಾಕ್ಷಸ, 6 ಅಡಿ 5 ಇಂಚ್ ಎತ್ತಿರಿದ್ದಾನೆ, ಸೊಂಟಕ್ಕೊಂದು AK-47 ಹಾಕ್ಕೊಂಡಿದ್ದಾನೆ, ನನಗೆ ಹೆದರಿಕೆ ಪಕ್ಕ ನಿಂತ್ಕೊಳ್ಳೋಕ್ಕೆ. ಅವನು ಸರಸರ ಹೋದ, ಆ ಮಗುನ ಗುಬ್ಬಚ್ಚಿ ಥರ ಎತ್ಕೊಂಡ, ಬಂದು ಸ್ಟೇಜ್ ಮೇಲೆ ಇಳಿಸ್ಬಿಟ್ಟ. ಅದು ಒಳ್ಳೊದೊಂದು ಬಾಕಿ, ಪಾಪ ಗಾಬರಿ ಆಗಿಬಿಟ್ಟಿದೆ. ಕಲಾಂ ವಾಸ್ ವೆರಿ ಸೆನ್ಸಿಟಿವ್. ಎಡಗಡೆ ಭಾಗಕ್ಕೆ ನಿಮ್ಗೆ ಕಲ್ಪನೆ ಬರಬೇಕು, ಕಣ್ಣು ಮುಂದೆ ಎಡಗಡೆಗೆ ಒಬ್ಬರು ಸನ್ಯಾಸಿಗಳು ಕೂತಿದ್ದಾರೆ, ಸ್ವಾಮೀಜಿ ಇದ್ದಾರೆ, ಬಲಗಡೆ ಗವರ್ನರು, ಆ ಕಡೆ ಚೀಫ್ ಮಿನಿಸ್ಟರ್. ಕಮ್ ದಿಸ್ ಸೈಡ್, ಕಮ್ ದಿಸ್ ಸೈಡ್ ಅಂದರು. ಆ ಮಗು ಈ ಕಡೆ ಬಂತು. ಈ ಕಲ್ಪನೆ ಮಾಡ್ಕೊಳ್ಳಿ, ರಾಷ್ಟ್ರಪತಿ ಪ್ರೋಗ್ರಾಮ್ನಲ್ಲಿ ಹೀ ಈಸ್ ದ ಫೋಕಸ್ ಆಫ್ ಅಟೆನ್ಷನ್, ಆಲ್ ಕ್ಯಾಮರಾಸ್ ವೇರ್ ಗ್ಲೂಡ್ ಆನ್ ಕಲಾಂ, ಆ್ಯಂಡ್ ಎವ್ರಿಬಡಿ ಸ್ಟಾರ್ಟೆಡ್ ವಂಡರಿಂಗ್ ವಾಟ್ ಈಸ್ ಹ್ಯಾಪನಿಂಗ್, ವೈ ಇಸ್ ದಿ ಚೈಲ್ಡ್ ಕಮಿಂಗ್ ಹಿಯರ್, ನೋಬಡಿ ನೋಸ್ ವಾಟ್ ಈಸ್ ಹ್ಯಾಪನಿಂಗ್. ಆ್ಯಂಡ್ ಚೈಲ್ಡ್ ಕೇಮ್ ದಿಸ್ ಸೈಡ್, ಹಿ ಆಲ್ಮೋಸ್ಟ್ ಪುಷ್ಡ್ ದಿ ಗವರ್ನರ್ ಬೈ 1 foot, ಪ್ಲೀಸ್ ಮೂವ್ ಅಂತೇಳಿ ಹಿ ಪುಷ್ಡ್ ಹಿಮ್ ಬೈ 1 foot, ಆ್ಯಂಡ್ ದರ್ ವಾಸ್ ಅ ಸ್ಪೇಸ್ ಬಿಟ್ವೀನ್ ಹಿಮ್ ಆ್ಯಂಡ್ ದ ಗವರ್ನರ್. ದ ಚೈಲ್ಡ್ ಕೇಮ್ ಬಿಟ್ವೀನ್ ಹಿಮ್ ಆ್ಯಂಡ್ ದ ಗವರ್ನರ್. ನೌ ಸಮಥಿಂಗ್ ಸ್ಪೆಕ್ಟ್ಯಾಕ್ಯುಲರ್, ಐ ಕ್ಯಾಂಟ್ ಫರ್ಗೆಟ್ ಇಟ್. ಯು ನೋ ವಾಟ್ ಹಿ ಡಿಡ್? ಲೈಕ್ ಎ ಟಿಪಿಕಲ್ ಗ್ರ್ಯಾಂಡ್ ಫಾದರ್, ಹಿ ಪಿಕ್ಡ್ ಅಪ್ ದ ಚೈಲ್ಡ್ ಆ್ಯಂಡ್ ಪುಟ್ ದ ಚೈಲ್ಡ್ ಆನ್ ಇಸ್ ಲ್ಯಾಪ್ಸ್ ಆ್ಯಂಡ್ ದೆನ್ ಶುಕ್ ಹ್ಯಾಂಡ್ ಫಾರ್ ಹಾಫ್ ಎ ಮಿನಿಟ್. ಈ ಶುಕರ್ ಹ್ಯಾಂಡ್ ಬಿಕಾಸ್ ಯು ವಾಂಟೆಡ್ ಟು ಶೇಕ್ ಹ್ಯಾಂಡ್ ವಿತ್ ಹಿಮ್, ಯು ನೋ, ಶುಕ್ ಹ್ಯಾಂಡ್ ಫಾರ್ ಹಾಫ್ ಎ ಮಿನಿಟ್. ದ ಚೈಲ್ಡ್ ವಾಸ್ ಹ್ಯಾಪಿ, ಸ್ಯಾಡ್, ನರ್ವಸ್, ಅಬೌಟ್ ಟು ಕ್ರೈ, ಅಬೌಟ್ ಟು ಲೈಫ್. ವಿ ಡೋಂಟ್ ನೋ ಮೇಕ್ ಔಟ್ ಹೌ ಟು ಸೆಪರೇಟ್ ದಿ ಇಮೋಷನ್ಸ್ ದೇರ್. ನಾ ಯು ಜಸ್ಟ್ ಸ್ಟ್ಯಾಂಡಿಂಗ್ ಬಿಹೈಂಡ್ ಹಿಮ್. ದ ಚೈಲ್ಡ್ ವಾಸ್ ಹ್ಯಾಪಿ ಬಟ್ ಕಲಾಂ ವಾಸ್ ನಾಟ್ ಹ್ಯಾಪಿ. ಹಿ ಲುಕ್ಡ್ ಅರೌಂಡ್ ಆನ್ ದ ಟಿಪಾಯ್ ಇನ್ ಫ್ರಂಟ್ ಆಫ್ ದಿ ಗೆಸ್ಟ್, ದೇರ್ ಒನ್ 4-5 ಬೌಲ್ಸ್ ದ ಹ್ಯಾಡ್ ಕೆಪ್ಟ್ ದಿ ಫ್ರೈಡ್ ಕ್ಯಾಶ್ಯೂ ನಟ್ಸ್. ದೇ ಆರ್ ನಾರ್ಮಲಿ ಕೆಪ್ಟ್ ಫಾರ್ ದ ಗೆಸ್ಟ್ ಆ್ಯಂಡ್ ಗೆಸ್ಟ್ ನೆವರ್ ಈಟ್. ಯು ನೋ ದ ನಾರ್ಮಲಿ ಕೆಪ್ಟ್ ಫಾರ್ ಗೆಸ್ಟ್ ಆ್ಯಂಡ್ ಗೆಸ್ಟ್ ನೆವರ್ ಈಟ್ ದ್ಯಾಟ್, ಈಸ್ ಯೂಸ್ಫುಲ್ ಫಾರ್ ಸಂಬಡಿ ಎಲ್ಸ್. ದ ಕಲಾಂ, ಯು ನೋ, ಅಗೇನ್ ಲೈಕ್ ಎ ಟಿಪಿಕಲ್ ಗ್ರ್ಯಾಂಡ್ ಫಾದರ್, ಹೀ ಪಿಕ್ಡ್ ಅಪ್ ಕ್ಯಾಶ್ಯೂ ನಟ್ಸ್ ಆ್ಯಂಡ್ ಸೆಡ್ ಪುಟ್ ಇನ್ ಎ ಪಾಕೆಟ್ ಈಟ್ ಲೇಟರ್ ಆನ್. ಬೋತ್ ಅವರ್ ಹ್ಯಾಂಡ್ಸ್ ಆ್ಯಂಡ್ ಪಾಕೆಟ್ ವರ್ ಫುಲ್. ಚೈಲ್ಡ್ ಈಸ್ ಹ್ಯಾಪಿ ಬಟ್ ಕಲಾಂ ಈಸ್ ಸ್ಟಿಲ್ ನಾಟ್ ಹ್ಯಾಪಿ. ಹಿ ಆಸ್ಟರ್, ಯು ವಾಂಟ್ ಆಟೋಗ್ರಾಫ್? ಚೈಲ್ಡ್ ಡಸ್ ನಾಟ್ ನೋ ವಾಟ್ ಆಟೋಗ್ರಾಫ್ ಈಸ್. ಯು ನೋ ವಾಟ್ ಈ ಡೇಟ್? ದರ್ ಇಸ್ ಅ ಬ್ಯೂಟಿಫುಲ್ ಪ್ರೋಗ್ರಾಮ್ ಶೀಟ್, ಈ 4 ಕಲರಲ್ಲಿ ಪ್ರಿಂಟ್ ಮಾಡಿ ಇಟ್ಟಿರ್ತಾರಲ್ಲ, 4 ಕಲರ್ ಪ್ರಿಂಟೆಡ್ ಬ್ಯೂಟಿಫುಲ್ ಪ್ರೋಗ್ರಾಮ್ ಶೀಟ್, ಪ್ರೆಸಿಡೆಂಟ್ಸ್ ಪ್ರೋಗ್ರಾಮ್. ಯು ನೋ, ಹಿ ಟರ್ನ್ ಬ್ಯಾಕ್, ಇಟ್ ವಾಸ್ ಎಂಪ್ಟಿ. ಹಿ ಫೋಲ್ಡೆಡ್ ಇನ್ ಟು ಹಾಫ್ ಅಂಡ್ ಟೋರ್ ಇಟ್, ಟುಕ್ ಹಿಸ್ ಪೆನ್ ವಿತ್ ಲವ್, APJ ಅಬ್ದುಲ್ ಕಲಾಂ, ಹಿ ಸೈನ್ಡ್ ಆ್ಯಂಡ್ ಗೇವ್ ಇಟ್. ಹಿ ಕಾಸ್ಟ್, ಹಿ ಕಾಂಟ್ ಹೋಲ್ಡ್ ಇಟ್ ಬಿಕಾಸ್ ಬೋತ್ ಅವರ್ ಹ್ಯಾಂಡ್ಸ್ ಆರ್ ಬಿಸಿ. ಐ ಸರ್, ಡೋಂಟ್ ವರಿ ಸರ್, ಐ ವಿಲ್ ಟೇಕ್ ಇಟ್. ಐ ಟುಕ್ ದ ಪೇಪರ್, ಐ ಕ್ಯಾರಿಡ್ ದಿಸ್ ಚೈಲ್ಡ್ ಇನ್ಸ್ಟೆಡ್ ಆಫ್ ಗಿವಿಂಗ್ ಇಟ್ ಟು ದ ಡೆಮನ್, ಐ ಕ್ಯಾರಿಡ್ ದ ಚೈಲ್ಡ್ ಆ್ಯಂಡ್ ಟುಕ್ ಇಟ್ ಬ್ಯಾಕ್ ಟು ದ ಫಾದರ್ ಆ್ಯಂಡ್ ಟೋಲ್ಡ್ ದ ಫಾದರ್, ನೋಡಪ್ಪ, ನಾವು ಯು ಹ್ಯಾವ್ ಗಾಟ್ ದೀಸ್ ಥಿಂಗ್ಸ್ ವಿತ್ ಯು, ದ ಸೋ ಮೆನಿ ವಿಡಿಯೋ ಕ್ಯಾಮ್ರಾಮನ್ ಆರ್ ಹಿಯರ್, ಕ್ಯಾಚ್ ಹೋಲ್ಡ್ ಅ ಒನ್ ಗುಡ್ ಒನ್ ಆ್ಯಂಡ್ ಟೇಕ್ ಎ ವಿಡಿಯೋ ಕ್ಲಿಪ್ಪಿಂಗ್ ಆಫ್ ಅ ಎಂಟೈರ್ ಥಿಂಗ್ ವೆನ್ ಯು ಲಿಫ್ಟೆಡ್ ದ ಚೈಲ್ಡ್ ಆ್ಯಂಡ್ ಪುಟ್ ಹಿಮ್ ಇನ್ ಲ್ಯಾಪ್ and shook hand with her and gave her the cashew nuts and signed the paper and gave it to her. All that would take it 5-minute clipping. And also this certificate, signature, autograph he has given, frame it and keep it with you. When your daughter grows up, give it to her as your gift to her. This probably is the best gift that any father can give to the daughter. Is it not right? This is Dr. Kalam. Why people remember him? He is a man absolutely on the ground. This is the value of a great person.

0: Radio Sarang 107.8 FM.
1: If great person remains like a star there, unreachable to people, people don't remember. But Kalam was absolutely grounded, so affectionate. ಈ ಭಾವನೆಯಿಂದಾಗಿ, ಈ ಮನುಷ್ಯತ್ವದ ಸಂಬಂಧಗಳಿಂದಾಗಿ ಕಲಾಂ ದೊಡ್ಡವರಾಗ್ತಾರೆ ನಮಗೆ. ಆದ್ದರಿಂದ ಯಾಕೆ ಕಲಾಂ ನೆನಪಿಟ್ಕೋತೀವಿ ಅಂತಂದರೆ, ಪ್ರೆಸಿಡೆಂಟ್ ಸಾಕಷ್ಟು ಜನ ಇದ್ದರು ನಮ್ಮಲ್ಲಿ, ಇವರು ಒಬ್ಬರು ಪ್ರೆಸಿಡೆಂಟ್ ಆಗಲಿಲ್ಲ. ನಿಮ್ಗೆ ಗೊತ್ತಿದೆ, ರಾಷ್ಟ್ರಪತಿ ಭವನದಿಂದ ತುಂಬ ಹಗುರವಾಗಿ ಹೊರಗೆ ಬಂದವರು ಅವರೇ. ಸಾಮಾನ್ಯ ಬರೋಲ್ಲ, ಭಾರವಾಗೇ ಬರೋದು. ತುಂಬ ಹಗುರವಾಗಿ ಬರ್ತಾರೆ, ಎರಡೇ ಸೂಟ್ ಕೇಸು, ಏನೂ ಇಲ್ಲ. ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು? 678 ರೂಪಾಯಿ. ಓನ್ಲಿ 678 ರೂಪೀಸ್ ಇನ್ ದ ಬ್ಯಾಂಕ್ ಬ್ಯಾಲೆನ್ಸ್. ವಿಚಿತ್ರ ಅನಿಸುತ್ತೆ ನಿಮಗೆ, ಅವ್ರು ರಾಷ್ಟ್ರಪತಿ ಆದ ತಕ್ಷಣ ಮೊದಲನೇ ಫೋನ್ ಮಾಡಿದ್ದು ಕುರಿಯನ್, ದ ವಾಸ್ ದ ಡೈರೆಕ್ಟರ್ ಆಫ್ ಅಮೂಲ್ ಡೈರಿ ಇನ್ ಗುಜರಾತ್. ಅವ್ರ ಅತ್ಯಂತ ಕ್ಲೋಸ್ ಫ್ರೆಂಡ್ ಅವರು ಫೋನ್ ಮಾಡಿ, ಕುರಿಯನ್ ಐ ಹ್ಯಾವ್ ಎ ಪ್ರಾಬ್ಲಮ್ ನಾವು ಅಂದ್ರಂತೇವ್ರು ರಾಷ್ಟ್ರಪತಿ ಆದಮೇಲೆ. ಆ ಕುರಿಯನ್ ಕೇಳಿದಂತ, ವಾಟ್ ಆರ್ ಯುವರ್ ಪ್ರಾಬ್ಲಮ್ಸ್? ಆಲ್ ಯುವರ್ ಪ್ರಾಬ್ಲಮ್ಸ್ ಆರ್ ಸಾಲ್ವ್ ನೌ, ಯು ಆರ್ ದ ಪ್ರೆಸಿಡೆಂಟ್. ದ್ಯಾಟ್ ಈಸ್ ಮೈ ಪ್ರಾಬ್ಲಮ್ ಅಂದರು ಕಲಾಂ. ಏನು ಪ್ರಾಬ್ಲಮು? ನಾವು ಐ ಡೋಂಟ್ ಹ್ಯಾವ್ ಟು ಸ್ಪೆಂಡ್ ಎನಿಥಿಂಗ್ ಫಾರ್ ಮೈ ಸೆಲ್ಫ್, ಗೌರ್ಮೆಂಟ್ ವಿಲ್ ಟೇಕ್ ಕೇರ್ ಆಫ್ ಮೀ. ನೋ ದಟ್ ಐಮ್ ದಿ ಪ್ರೆಸಿಡೆಂಟ್, ಹಿ ಯೂಸ್ ದಟ್ ವರ್ಡ್ ಎಟ್ ದಟ್ ಟೈಮ್. ಈವನ್ ಮೈ ಬರಿಯಲ್ ವಿಲ್ ಬಿ ಡನ್ ಬೈ ಗೌರ್ಮೆಂಟ್ ಕಾಸ್ಟ್, ದೇರ್ಫೋರ್ ಐ ಡೋಂಟ್ ಹ್ಯಾವ್ ಟು ಸ್ಪೆಂಡ್ ಮನಿ. ಬಟ್ ವಾಟ್ ವಿಲ್ ಐ ಡೂ ವಿತ್ ದ ಸ್ಯಾಲ್ರಿ ದಟ್ ಐ ಗೆಟ್? ಐ ಡೋಂಟ್ ಥಿಂಕ್ ಎನಿ ಮ್ಯಾನ್ ಹ್ಯಾಸ್ ಆಸ್ಕ್ ದಿಸ್ ಕ್ವೆಶ್ಚನ್ ಸೋ ಫಾರ್. ವಿ ವಾಂಟ್ ಮೋರ್ ಮನಿ ಆಸ್ ಸ್ಯಾಲ್ರಿ, ಬಟ್ ಹೀ ಈಸ್ ಸೇಯಿಂಗ್ ವಾಟ್ ವಿಲ್ ಐ ಡೂ ವಿತ್ ದಿ ಸ್ಯಾಲ್ರಿ ದಟ್ ದ ಗೌರ್ಮೆಂಟ್ ಗಿವ್ಸ್? ದೆನ್ ಕುರಿಯನ್ ಸಜೆಸ್ಟೆಡ್ ಟು ಹಿಮ್, ಯು ಆರ್ ಟಾಕಿಂಗ್ ಆಫ್ ಪುರಾ. ಯು ನೋ ಪುರಾ ಇಸ್ ಅ ಕಾನ್ಸೆಪ್ಟ್ ಆಫ್ ಕಲಾಂ, ಪ್ರೊವೈಡಿಂಗ್ ಅರ್ಬನ್ ಫೆಸಿಲಿಟೀಸ್ ಇನ್ ರೂರಲ್ ಏರಿಯಾಸ್. ಒನ್ ಆಫ್ ದ ಮ್ಯಾಗ್ನಿಫಿಸೆಂಟ್ ಕಾನ್ಸೆಪ್ಟ್ಸ್. ಹಿ ಸೆಡ್ ಫಾರ್ಮ್ ಎ ಟ್ರಸ್ಟ್ ಅಂಡ್ ಸೀ ದಟ್ ದ ಮನಿ ಗೋಸ್ ದೇರ್. ದ ಫಸ್ಟ್ ಥಿಂಗ್ ಡಾಕ್ಟರ್ ಕಲಾಂ ಡಿಡ್ ಇನ್ ರಾಷ್ಟ್ರಪತಿ ಭವನ್ ವಾಸ್ ಟು ಸೈನ್ ಎ ಲೆಟರ್ ದಟ್ ಆಲ್ ಈ ಸ್ಯಾಲ್ರಿ ಶುಡ್ ಗೋ ಟು ಪುರಾ ಕಾನ್ಸೆಪ್ಟ್. ದಿಸ್ ಈಸ್ ವಾಟ್ ಮೇಕ್ಸ್ ದ ಡಿಫರೆನ್ಸ್ ಬಿಟ್ವೀನ್ ಎ ನಾರ್ಮಲ್ ಅಥಾರಿಟಿ ಆ್ಯಂಡ್ ಎ ಗ್ರೇಟ್ ಮ್ಯಾನ್. ದೇರ್ ಫೋರ್ ಸಕ್ಸಸ್ ಈಸ್ ನಾಟ್ ಬಿಕಾಸ್ ಆಫ್ ದಿ ಪೊಸಿಷನ್.

ಅಧಿಕಾರ ಯಶಸ್ಸಲ್ಲ, ಒಂದು ರೀತಿ ಯಶಸ್ಸು, ರಾಷ್ಟ್ರಪತಿ ಆಗೋದು ಯಶಸ್ಸೇ, ಆದರೆ ಶಾಶ್ವತ ಯಶಸ್ಸಲ್ಲ. ಇನ್ನು ಕೆಲವರು ಅಂತಾರೆ, ಇದ್ರೆ ಇರಬೇಕ್ರಿ, 6 ಅಡಿ 4 ಇಂಚ್ ಇರಬೇಕು, 4 ಅಡಿ ಅಗಲ ಇರಬೇಕು, ರಸ್ತೆಯಲ್ಲಿ ಹೋದರೆ ಬುಲ್ಡೋಸರ್ ಹೋದಂಗೆ ಹೋಗ್ತಾ ಇರಬೇಕು, ಜನ ಎಲ್ಲ ಹೆದರಬೇಕು. ಕಲ್ಪನೆ ಮಾಡ್ಕೊಳ್ಳಿ, ಮನುಷ್ಯ ಇತಿಹಾಸ ನೋಡಿ, ಇಟ್ ರೀಡ್ ದ ಹ್ಯೂಮನ್ ಹಿಸ್ಟ್ರಿ, ದೇರ್ ಹ್ಯಾವ್ ಬೀನ್ ಮೆನಿ ಪೀಪಲ್ ಹೂ ವಾಂಟೆಡ್ ಟು ಬಿ ಕಾಂಕರಿಂಗ್ ದ ವರ್ಲ್ಡ್. ಅಲೆಕ್ಸಾಂಡರ್ ದ ಗ್ರೇಟ್ ಥಾಟ್ ಸೋ, ಯು ಕ್ಯಾನ್ ಕಾಂಕರ್ ದ ವರ್ಲ್ಡ್ ಬೈ ಪವರ್. ಮುಸೋಲಿನಿ ಥಾಟ್ ಸೋ, ಹಿಟ್ಲರ್ ಥಾಟ್ ಸೋ, ಎವ್ರಿಬಡಿ ಥಾಟ್ ಸೋ, ದೇ ಕ್ಯಾನ್ ಕಾಂಕರ್ ದಿ ವರ್ಲ್ಡ್ ಬೈ ಪವರ್, ಬಟ್ ನೋಬಡಿ ಕಾಂಕರ್ಡ್. ಯಾರೂ ಆಗಲಿಲ್ಲ. ನೆಪೋಲಿಯನ್ ಬರೆದದ್ದನ್ನು ಓದಿರ್ಬೇಕು ನೀವು. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಸ್ಟಡೀಡ್ ಅಬೌಟ್ ಹಿಸ್ಟ್ರಿ ಆಫ್ ನೆಪೋಲಿಯನ್ಸ್ ಲೈಫ್. ಮ್ಯಾಗ್ನಿಫಿಸೆಂಟ್. ಅವನ ಸೆಂಟ್ ಹೆಲೆನಾದಲ್ಲಿ ಕೈದಿಯಾಗಿಟ್ಟಾಗ ರೆಕಾರ್ಡ್ ಇದೆ ಇನ್ನೂ, ಅದು ಸೆಂಟ್ ಹೆಲೆನಾಕ್ ಹೋದ್ರೆ ಸಿಗ್ತದೆ ನಿಮಗೆ. ಅದು ಅವನ ಗೆಳೆಯ ಬಂದು ಹೇಳ್ತಾನೆ, ಗೆಳೆಯ ಭಾಳ ಸಾಧನೆ ಮಾಡಿದ್ಯಪ್ಪ ನೀನು ಅಂದ ನೆಪೋಲಿಯನ್ಗೆ. ನೆಪೋಲಿಯನ್ ಅಂತ, ನಾನೇನು ಸಾಧನೆ ಮಾಡಿದ್ದೀನಪ್ಪ, ನಾನು ನೋಡಿದ್ದೀನಿ ಮೊದಲಿಂದ ಎಷ್ಟೋ ಜನ ಜಗತ್ತನ್ನು ಶಕ್ತಿಯಿಂದ ಗೆಲ್ಲಬೇಕು ಅಂತ ಹೊರಟಿದ್ದಾರೆ. ಮೆನಿ ಪೀಪಲ್ ವಾಂಟೆಡ್ ದಿ ಕಾಂಕರ್ ದ ವರ್ಲ್ಡ್ ಬೈ ಪವರ್, ನನ್ ಆಫ್ ದೆಮ್ ಸಕ್ಸೀಡೆಡ್. ಬಟ್ ಎ ಯಂಗ್ ಮ್ಯಾನ್ ವಿತ್ ಕಂಪ್ಯಾಷನ್ ಇನ್ ಈಸ್ ಐಸ್ ಕೇಮ್ ಆ್ಯಂಡ್ ಕಾಂಕರ್ 2/3 ಆಫ್ ಹ್ಯುಮ್ಯಾನಿಟಿ. ಈ ವಾಸ್ ರೆಫರಿಂಗ್ ಟು ಜೀಸಸ್ ಕ್ರೈಸ್ಟ್. ಲುಕ್, ಫೈನಲಿ ಆಸ್ಕ್ ಎ ಕ್ವೆಶ್ಚನ್, ಹೂ ವನ್ ಫೈನಲಿ, ಡಿಡ್ ಪವರ್ ವಿನ್ ಆರ್ ಲವ್ ವನ್? ಲವ್ ವನ್ ದ ಬ್ಯಾಟಲ್.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಇಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಇದೀಗ ಒಂದಿಷ್ಟು ಸುದ್ದಿಗಳನ್ನು ಕೇಳ್ತಾ ಬರೋಣ. ಸುದ್ದಿಗಳನ್ನು ಓದುತ್ತಿರುವುದು ನಾನು ನಿಮ್ಮ ಆರ್ಜಿ ಸೈಫುಲ್ಲಕುತ್ತಾರ್. ಇಂದು ಎಸ್ಐಆರ್ ಕರಡು ಪಟ್ಟಿ ಪ್ರಕಟ. ಹಕ್ಕು ಆಕ್ಷೇಪಣೆ ಸಲ್ಲಿಸಲು ಬೇಕಾದ ಅಗತ್ಯ ದಾಖಲೆಗಳ ಪಟ್ಟಿ ಬಿಡುಗಡೆ ಎಂದಿದೆ ಒಂದು ಪ್ರಮುಖ ಸುದ್ದಿ. ರಾಜ್ಯದಲ್ಲಿ ನಡೆಯುತ್ತಿರುವ ಮತಪಟ್ಟಿ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ಅತ್ಯಂತ ಮಹತ್ವದ ಹಂತ ಇವತ್ತು ಆರಂಭವಾಗಲಿದೆ. ಚುನಾವಣಾ ಆಯೋಗ ಕರಡು ಮತದಾರರ ಪಟ್ಟಿಯನ್ನು ಕೂಡ ಪ್ರಕಟಿಸಲಿದೆ. ಕರಡು ಪಟ್ಟಿ ಪ್ರಕಟವಾದ ನಂತರ ಮತದಾರರಿಗೆ ತಮ್ಮ ಹೆಸರು ಪಟ್ಟಿಯಲ್ಲಿ ಮುಂದುವರೆದಿದೆಯೇ ಅಥವಾ ಬದಲಾವಣೆ ಆಗಿದೆಯೇ ಎಂಬುದನ್ನು ಪರಿಶೀಲಿಸಲು ಅವಕಾಶ ಇವತ್ತು ಸಿಗುತ್ತೆ. ಮತದಾರರು ಚುನಾವಣಾ ಆಯೋಗ ಪ್ರಕಟ ಮಾಡಿರುವ ASDDO ಪಟ್ಟಿಯಲ್ಲಿ ಹೆಸರು ಇಲ್ಲ ಎಂದ ಕೂಡಲೇ ಸುಮ್ಮನೆ ಕೂರುವಂತಿಲ್ಲ. ಕರಡು ಪಟ್ಟಿ ಪ್ರಕಟವಾಗುತ್ತಿರುವ ಹಿನ್ನೆಲೆಯಲ್ಲಿ ವಿಶೇಷವಾಗಿ ನೋ ಮ್ಯಾಪಿಂಗ್ ಹಾಗೂ ಲಾಜಿಕಲ್ ಡಿಸ್ಕ್ರೆನ್ಸಿ ವಿಭಾಗದಲ್ಲಿ ಗುರುತಿಸಲಾದ ಮತದಾರರಿಗೆ ಚುನಾವಣಾ ಆಯೋಗ ಮುಂದಿನ ಹಂತದಲ್ಲಿ ನೋಟಿಸ್ ನೀಡಲಿದೆ. ಹಾಗಾಗಿ ಎಸ್ಐಆರ್ನಲ್ಲಿ ತಮ್ಮ ದಾಖಲೆಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆ ಎದುರಿಸಬಹುದಾದ ಮತದಾರರು ಕೂಡಲೇ ಆಯೋಗ ಕೇಳಿರುವ 11 ದಾಖಲೆಯಲ್ಲಿ ಕನಿಷ್ಠ 3 ದಾಖಲೆಯನ್ನಾದರೂ ಕೂಡ ಸಿದ್ಧವಾಗಿಟ್ಟುಕೊಳ್ಳುವುದು ಅಗತ್ಯ. ಆಯೋಗದ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಕರ್ನಾಟಕದ ಸುಮಾರು 5.54 ಕೋಟಿ ಮತದಾರರ ಪೈಕಿ 1,07,96,415 ಮಂದಿಯನ್ನ ASDDO ಅಂದರೆ ಗೈರು, ಸ್ಥಳಾಂತರ, ಮೃತರು, ನಕಲಿ ಇತರ ವಿಭಾಗದಲ್ಲಿ ಗುರುತಿಸಲಾಗಿದೆ. ಈ ಮತದಾರರು ತಾತ್ಕಾಲಿಕವಾಗಿ ಮತಪಟ್ಟಿಯಿಂದ ಡಿಲಿಟ್ ಆಗಿರ್ತಾರೆ ಮತ್ತು ಈ ಮತದಾರರು ಯಾರೂ ಕೂಡ ಕರಡು ಪಟ್ಟಿಯಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಇದರ ಜೊತೆಗೆ 20,35,312 ಮತದಾರರನ್ನು ತಾರ್ಕಿಕ ವ್ಯತ್ಯಾಸ ಹಾಗೂ 23,45,428 ಮಂದಿಯನ್ನು ನೋ ಮ್ಯಾಪಿಂಗ್ ವಿಭಾಗದಲ್ಲಿ ಗುರುತಿಸಲಾಗಿದೆ. ಈ ಎರಡೂ ವಿಭಾಗಗಳು ಸೇರಿ 43.80 ಲಕ್ಷ ಮತದಾರರಿಗೆ ಇವತ್ತಿನಿಂದಲೇ ನೋಟಿಸ್ ನೀಡುವ ಪ್ರಕ್ರಿಯೆ ಚಾಲನೆಯಾಗಲಿದೆ. ನೋಟಿಸ್ ಪಡೆದುಕೊಳ್ಳುವ ಮತದಾರರು ಚುನಾವಣಾ ಆಯೋಗ ಕೇಳಿರುವ 11 ದಾಖಲೆಯಲ್ಲಿ ಆಧಾರ್ ಕಾರ್ಡ್ನೊಂದಿಗೆ ಯಾವುದಾದರೂ ಮತ್ತೊಂದು ದಾಖಲೆಯನ್ನು ಸಲ್ಲಿಸಿ ತಮ್ಮ ಅರ್ಹತೆಯನ್ನು ಸಾಬೀತುಪಡಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗುತ್ತೆ. ಇನ್ನು ಕರಡು ಪಟ್ಟಿ ಪ್ರಕಟವಾದ ನಂತರ ನೋ ಮ್ಯಾಪಿಂಗ್ ಹಾಗೂ ಲಾಜಿಕಲ್ ಡಿಸ್ಕ್ರೆನ್ಸಿಯಲ್ಲಿ ಬಂದಿರುವ ಮತದಾರರು ಆತಂಕ ಪಡುವ ಬದಲಿಗೆ ತಮ್ಮ ಮತದಾರರ ಗುರುತು ಮತ್ತು ಅರ್ಹತೆಯನ್ನು ದೃಢಪಡಿಸುವ ಅಗತ್ಯ ದಾಖಲೆಯನ್ನು ಸಿದ್ಧವಾಗಿಟ್ಟುಕೊಳ್ಳುವುದು ಸೂಕ್ತ. ನೋಟಿಸ್ ಪಡೆದ ಮತದಾರರು ನಿಗದಿತ ಅವಧಿಯಲ್ಲಿ ಸಂಬಂಧಪಟ್ಟ ಚುನಾವಣಾ ಅಧಿಕಾರಿಗಳ ಮುಂದೆ ದಾಖಲೆಯನ್ನು ಸಲ್ಲಿಸಿ ತಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಮುಂದುವರಿಸುವಂತೆ ಮನವಿ ಸಲ್ಲಿಸಬೇಕು. ದಾಖಲೆ ಪರಿಶೀಲನೆಯ ಸಂದರ್ಭದಲ್ಲಿ ಮತದಾರರು ನಿಗದಿತ ದಿನಾಂಕ ಮತ್ತು ಸ್ಥಳದಲ್ಲಿ ಹಾಜರಿರಬೇಕಾಗುತ್ತೆ. ಇನ್ನು ಸೆಪ್ಟೆಂಬರ್ 23ರವರೆಗೆ ಹಕ್ಕು ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಕೊಡಲಾಗಿದೆ. ಹಾಗಾಗಿ ಆಗಸ್ಟ್ 24ರಂದು ಪ್ರಕಟವಾಗುವ ಕರಡು ಪಟ್ಟಿ ಕೇವಲ ಚುನಾವಣಾ ಪಟ್ಟಿಯ ಪ್ರಕಟಣೆಯಲ್ಲ, ತಮ್ಮ ಮತದಾನದ ಹಕ್ಕು ಮುಂದುವರೆದಿದೆಯೇ ಎಂಬುದನ್ನು ಪ್ರತಿಯೊಬ್ಬ ಮತದಾರರು ಪರಿಶೀಲಿಸಿಕೊಳ್ಳಬೇಕಾದ ನಿರ್ಣಾಯಕ ಹಂತವಾಗಿದೆ. ಮತದಾರರ ವಿವರದಲ್ಲಿ ವ್ಯತ್ಯಾಸ ಕಂಡುಬಂದರೆ ನಿಗದಿತ ಅವಧಿಯ ಒಳಗಡೆ ಹಕ್ಕು ಅಥವಾ ಆಕ್ಷೇಪಣೆ ಸಲ್ಲಿಸುವ ಮೂಲಕ ತಮ್ಮ ಹಕ್ಕನ್ನು ರಕ್ಷಿಸಿಕೊಳ್ಳಬೇಕಾಗಿದೆ. ಇನ್ನು ಹಕ್ಕು ಆಕ್ಷೇಪಣೆ ಸಲ್ಲಿಸಲು ಬೇಕಾದ ಅಗತ್ಯ ದಾಖಲೆಗಳು ಯಾವುದೆಂದರೆ, ಯಾವುದೇ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಅಥವಾ ಸಾರ್ವಜನಿಕ ವಲಯ ಉದ್ಯಮದ ಖಾಯಂ ಉದ್ಯೋಗಿ ಪಿಂಚಣಿದಾರರಿಗೆ ನೀಡಿರುವ ಯಾವುದೇ ಗುರುತಿನ ಚೀಟಿ ಆಗಬಹುದು ಅಥವಾ ಪಿಂಚಣಿ ಸಂದಾಯ ಆದೇಶ ಕೂಡ ಆಗಬಹುದು. ಭಾರತದಲ್ಲಿ 1,07,1987 ಮುಂಚೆ ಸರ್ಕಾರ, ಸ್ಥಳೀಯ ಪ್ರಾಧಿಕಾರ, ಬ್ಯಾಂಕ್, ಅಂಚೆ ಕಚೇರಿ, ಜೀವ ವಿಮಾ ನಿಗಮ, ಸಾರ್ವಜನಿಕ ವಲಯ ಉದ್ಯಮ ನೀಡಿರುವ ಯಾವುದೇ ಒಂದು ಗುರುತಿನ ಚೀಟಿ ಅಥವಾ ಪ್ರಮಾಣ ಪತ್ರ ದಸ್ತಾವೇಜು ಕೂಡ ಆಗಬಹುದು. ಸಕ್ಷಮ ಪ್ರಾಧಿಕಾರ ನೀಡಿರುವ ಜನನ ಪ್ರಮಾಣ ಪತ್ರ ಕೂಡ ಆಗಬಹುದು. ಪಾಸ್ಪೋರ್ಟ್ ಕೂಡ ಆಗುತ್ತೆ. ಮಾನ್ಯತೆ ಪಡೆದ ಮಂಡಳಿ, ವಿಶ್ವವಿದ್ಯಾನಿಲಯ ನೀಡಿರುವ ಮೆಟ್ರಿಕ್ಯುಲೇಷನ್, ಶೈಕ್ಷಣಿಕ ಪ್ರಮಾಣ ಪತ್ರ ಕೂಡ ಆಗುತ್ತೆ. ರಾಜ್ಯದ ಸಕ್ಷಮ ಪ್ರಾಧಿಕಾರ ನೀಡಿರುವ ಕಾಯಂ ನಿವಾಸ ಪ್ರಮಾಣ ಪತ್ರ ಕೂಡ ಆಗುತ್ತೆ. ಅರಣ್ಯ ಹಕ್ಕು ಪ್ರಮಾಣ ಪತ್ರ ಕೂಡ ಆಗುತ್ತೆ. ರಾಷ್ಟ್ರೀಯ ಪೌರತ್ವ ರಿಜಿಸ್ಟರ್, ಅದು ಎಲ್ಲಾದರೂ ಕೂಡ ಅಸ್ತಿತ್ವದಲ್ಲಿದ್ದರೂ ಕೂಡ ಆಗುತ್ತೆ. ರಾಜ್ಯ ಸ್ಥಳೀಯ ಪ್ರಾಧಿಕಾರಗಳು ಸಿದ್ಧಪಡಿಸಿದ ಕುಟುಂಬ ರಿಜಿಸ್ಟರ್ ಕೂಡ ಆಗುತ್ತೆ. ಸರ್ಕಾರ ನೀಡಿದ ಯಾವುದೇ ಜಮೀನು, ಮನೆ ಹಂಚಿಕೆ ಪ್ರಮಾಣ ಪತ್ರ ಕೂಡ ಆಗುತ್ತೆ. ಇನ್ನು ಸುಪ್ರೀಂ ಕೋರ್ಟ್ನ ಆದೇಶದ ಅನುಸಾರವಾಗಿ ಆಧಾರ್ ಕಾರ್ಡ್ ಅನ್ನು ನಾಗರಿಕತೆ ಪ್ರಮಾಣವಾಗಿ ಅಲ್ಲದೆ ಗುರುತನ ಸಾಬೀತುಪಡಿಸುವ ದಾಖಲೆಯಾಗಿ ಮಾತ್ರ ಪರಿಗಣಿಸಲಾಗುವುದು ಎಂದಿದೆ.
ಇನ್ನು ರಾಜ್ಯದಲ್ಲಿ 2023 ಇಲ್ಲಿಯವರೆಗೆ 63,447 ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು ದಾಖಲಾಗಿದ್ದು ಈ ಪೈಕಿ 2,318 ಅತ್ಯಾಚಾರ ಪ್ರಕರಣಗಳು ಆಗಿವೆ. 2 ಪೊಲೀಸ್ ವಶದಲ್ಲಿರುವ ಮಹಿಳೆಯರ ಮೇಲೆ ನಡೆದ ಅತ್ಯಾಚಾರ ಪ್ರಕರಣಗಳು ಆಗಿದ್ದು 42 ಸಾಮೂಹಿಕ ಅತ್ಯಾಚಾರ ಹಾಗೂ 2,274 ಇತರ ಅತ್ಯಾಚಾರ ಪ್ರಕರಣಗಳು ಆಗಿವೆ. ರಾಜ್ಯಾದ್ಯಂತ 2023 606, 2024 742, 2025 656, 2026 314 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿವೆ. ಒಟ್ಟು ಅತ್ಯಾಚಾರ ಪ್ರಕರಣದ ಪೈಕಿ 2023 44, 2024 52, 2025 44, 2026 9 ಸೇರಿ ಒಟ್ಟು 149 ಸುಳ್ಳು ಪ್ರಕರಣಗಳು ದಾಖಲಾಗಿವೆ. 2023 ಇಲ್ಲಿಯವರೆಗೆ 1,327 ಅತ್ಯಾಚಾರ ಪ್ರಕರಣಗಳು ನ್ಯಾಯಾಲಯದಲ್ಲಿ ವಿಚಾರಣಾ ಹಂತದಲ್ಲಿದ್ದರೆ 285 ಪೊಲೀಸ್ ವಿಚಾರಣಾ ಹಂತದಲ್ಲಿದೆ. 2023 ಜೂನ್ ಅಂತ್ಯದವರೆಗೆ ವರದಕ್ಷಿಣೆಗಾಗಿ 485 ಮಹಿಳೆಯರ ಹತ್ಯೆಯಾಗಿದ್ದರೆ ಇತರ ಕಾರಣಗಳಿಂದ 1,346 ಸೇರಿ ಒಟ್ಟು 1,831 ಹತ್ಯೆ ಪ್ರಕರಣಗಳು ನಡೆದಿವೆ. ವರದಕ್ಷಿಣೆ ಕಿರುಕುಳದಿಂದ 113 ಮಹಿಳೆಯರು ಆತ್ಮಹತ್ಯೆಗೆ ಯತ್ನಿಸಿದ್ದರೆ 3,136 ಮಹಿಳೆಯರು ಇತರ ಕಾರಣಗಳಿಗಾಗಿ ಆತ್ಮಹತ್ಯೆಗೆ ಯತ್ನಿಸಿರುವ ಪ್ರಕರಣಗಳು ಕೂಡ ದಾಖಲಾಗಿವೆ. ಇನ್ನು 3 ದಶಕದಲ್ಲಿ ಭಾರತ ರಾಯಭಾರಿಯಾಗಿ ಸೇವೆ ಸಲ್ಲಿಸಿದ್ದರೂ ತನ್ನ ಪೌರತ್ವಕ್ಕೆ ಸಾಕ್ಷ್ಯ ಒದಗಿಸುವಂತೆ ಕೇಳಲಾಗಿದೆ ಎಂದು ಮಾಜಿ ರಾಯಭಾರಿ ನವದೀಪ್ ಸೂರಿ ಅವರು ತಿಳಿಸಿದ್ದಾರೆ. ಈ ಮೂಲಕ ಅವರು ಪಂಜಾಬ್ನಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯ ಕಾರ್ಯ ವೈಖರಿ ಕುರಿತು ಪ್ರಶ್ನೆ ಎತ್ತಿದ್ದಾರೆ. ಸೂರಿ ಅವರು ರವಿವಾರ ಎಕ್ಸ್ನಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ನಾನು ಪ್ರಾರಂಭದಲ್ಲಿ ಬೂತ್ ಮಟ್ಟದ ಅಧಿಕಾರಿ ಮತದಾರರ ಗುರುತಿನ ಚೀಟಿ ಮತ್ತು ಆಧಾರ್ ಕಾರ್ಡ್ ಸಲ್ಲಿಸಿದ್ದೆ. ಎಲ್ಲವೂ ಕೂಡ ಸರಿಯಾಗಿದೆ ಎಂದು ಹೇಳಲಾಗಿತ್ತು. ಆನಂತರ ನನ್ನ ಕೆಲವು ವಿವರಗಳು 2003 ಪರಿಷ್ಕರಣೆಗೆ ಬಳಸಲಾದ ಮತದಾರರ ದಾಖಲೆಗಳಿಗೆ ಹೊಂದಾಣಿಕೆಯಾಗುತ್ತಿಲ್ಲ ಎಂದು ಸಂದೇಶ ಬಂದಿದೆ ಎಂದು ಅವರು ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಇನ್ನು ಪುತ್ತೂರು ನಗರದ ದರ್ಬೆಯಲ್ಲಿ ಶುಕ್ರವಾರ ಸಂಜೆ ನಡೆದ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎರಡೂ ಕಡೆಯಿಂದ ಕೆಲವರನ್ನು ಬಂಧಿಸುವಂತೆ ಒತ್ತಾಯ ಕೇಳಿಬಂದಿದ್ದು ಧರ್ಮದ ಆಧಾರದ ಮೇಲೆ ಸಾರ್ವಜನಿಕ ಒತ್ತಡದ ಮೇಲೆ ಪ್ರಕರಣ ದಾಖಲಿಸುವುದಿಲ್ಲ, ಸಾಕ್ಷ್ಯಾಧಾರದ ಮೇಲೆ ಮಾತ್ರ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಅರುಣ್ ಕೆ ಅವರು ತಿಳಿಸಿದ್ದಾರೆ. ಅಂಗಡಿಯಲ್ಲಿದ್ದ ಲ್ಯಾಮಿನೇಷನ್ ಯಂತ್ರದ ತಾಂತ್ರಿಕ ಸಮಸ್ಯೆಯಿಂದ ದಾಖಲೆಯೊಂದು ಹಾನಿಗೆ ಒಳಗಾದ ವಿವಾದ ಆರಂಭವಾಗಿದೆ. ಆ ಹಂತದಲ್ಲಿ ವಿಷಯವನ್ನು ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳಬಹುದಿತ್ತು ಅಥವಾ ಪೊಲೀಸ್ ಠಾಣೆ ಗ್ರಾಹಕ ವೇದಿಕೆಯನ್ನು ಸಂಪರ್ಕಿಸಬಹುದಿತ್ತು. ಆದರೆ ಗ್ರಾಹಕರು ಅಂಗಡಿಯ ಕೆಲಸಗಾರನೊಂದಿಗೆ ಆಕ್ರೋಶದಿಂದ ವರ್ತಿಸಿದ್ದು ಅಂಗಡಿ ಮಾಲಕಿ ಅಂಜನಾ ಪೈ ಕೂಡ ಗಲಾಟೆಯಲ್ಲಿ ಭಾಗಿಯಾಗಿದ್ದಾರೆ. ಈ ವೇಳೆ ಸುದರ್ಶನ್ ಪೈ ಎಂಬಾತ ಮಧ್ಯಪ್ರವೇಶಿಸಿ ವಿಡಿಯೋ ಚಿತ್ರೀಕರಿಸಲು ಯತ್ನಿಸಿದ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸಿರುವುದು ಲಭ್ಯವಿರುವ ವಿಡಿಯೋ ದೃಶ್ಯಾವಳಿಗಳು ಸ್ಪಷ್ಟ ಸಾಕ್ಷ್ಯ ಒದಗಿಸುತ್ತೆ ಎಂದು ಅವರು ತಿಳಿಸಿದರು. ಸುದರ್ಶನ್ ಪೈ ಅವರನ್ನು ಪೊಲೀಸ್ ವಶಕ್ಕೆ ಪಡೆದ ನಂತರವೂ ಕೆಲವು ವ್ಯಕ್ತಿಗಳು ಅತಿರೇಕದಿಂದ ವರ್ತಿಸಿದ್ದಾರೆ. ಆ ಪೈಕಿ

ಲಾಗಿದೆ. ಪುತ್ತೂರಿನ ಮಾಜಿ ಶಾಸಕ ಸಂಜೀವ ಮಠಂದೂರು ಹಿಂದೂ ಜಾಗರಣ ವೇದಿಕೆ ಮುಖಂಡ ದಿನೇಶ್ ಪಂಜಿಗ ವಿರುದ್ದ ಪ್ರಕರಣ ದಾಖಲಿಸಲಾಗಿದೆ. ದಿನೇಶ್ ಪಂಜಿಗ ಎಂಬ ವಾಟ್ಸಪ್ ಖಾತೆ ಹೊಂದಿರುವ ವ್ಯಕ್ತಿ ಸಾಮಾಜಿಕ ಜಾಲತಾಣದ ಮೂಲಕ ಧಾರ್ಮಿಕ ವೈಮನಸ್ಸು ಉಂಟಾಗುವ, ಸಾರ್ವಜನಿಕ ವಲಯದಲ್ಲಿ ಭಯ ಉಂಟು ಮಾಡುವ ಸಂದೇಶವನ್ನು ಪ್ರಸಾರ ಮಾಡಿ ಬಂದ್ಗೆ ಕರೆ ಕೊಟ್ಟಿದ್ದಾನೆ. ಅಲ್ಲದೆ ಜನರು ಅಕ್ರಮ ಕೂಟ ಸೇರಿ ಕಾನೂನುಬಾಹಿರ ಕೃತ್ಯವೆಸಗಳು ದುಷ್ಪ್ರೇರಣೆ ನೀಡಿರುವುದಾಗಿ ಆರೋಪಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ದಿನೇಶ್ ಪಂಜಿಗ ಎಂಬನ ವಾಟ್ಸಪ್ ಖಾತೆ ಹೊಂದಿರುವ ವ್ಯಕ್ತಿ ವಿರುದ್ದ ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಬಿಎನ್ಎಸ್ 2023ರಂತೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಲಾಗುತ್ತಿದೆ. ಹಾಗೆಯೇ ವಾಟ್ಸಪ್ ಸಂದೇಶಕ್ಕೆ ಮಾಜಿ ಶಾಸಕ ಸಂಜೀವ ಮಠಂದೂರು ತನ್ನ ಸಾಮಾಜಿಕ ಜಾಲತಾಣದಲ್ಲಿ ಬೆಂಬಲ ವ್ಯಕ್ತಪಡಿಸಿ ಹೇಳಿಕೆ ನೀಡಿರುವುದರಿಂದ ಅವರ ವಿರುದ್ದ ಕೂಡ ಬಿಎನ್ಎಸ್ 2023-3 ಅಡಿಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ನಡೆಸಲಾಗುತ್ತಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಅರುಣ್ ಕೆ ಅವರು ತಿಳಿಸಿದ್ದಾರೆ. ಇನ್ನು ಸಾಕಷ್ಟು ಮುನ್ನೆಚ್ಚರಿಕೆಯ ಬಳಿಕ ಜಿಲ್ಲೆಯ ನಗರ ಮತ್ತು ಉಪನಗರದಲ್ಲಿ ಸೈಬರ್ ಅಪರಾಧ ಪ್ರಕರಣಗಳು ಹೆಚ್ಚುತ್ತಿವೆ. ಅದರಲ್ಲೂ ವಿದ್ಯಾವಂತರು ಕೂಡ ಈ ಮೋಸದ ಬಲೆಗೆ ಬೀಳುತ್ತಿರುವುದು ಸೈಬರ್ ವಂಚಕರ ಜಾಲದ ಕೈಚಳಕ ಎದ್ದು ಕಾಣುತ್ತಿದೆ. ಈ ಮಧ್ಯೆ ಉಚಿತವಾಗಿ ಸಿಗುತ್ತೆ ಎಂಬ ಕಾರಣಕ್ಕಾಗಿ ಕೆಲವು ಮಂದಿ ಅಧಿಕ ಸಂಖ್ಯೆಯಲ್ಲಿ ವೈಫೈ ಅನ್ನು ಬಳಕೆ ಮಾಡುತ್ತಿದ್ದಾರೆ. ಸೈಬರ್ ವಂಚಕರು ಈ ಮಂದಿಯನ್ನೇ ಗುರಿಯಾಗಿಸಿಕೊಂಡು ಸಕ್ರಿಯವಾಗಿರುವುದು ಪೊಲೀಸ್ ಇಲಾಖೆಗೆ ಸವಾಲಾಗಿ ಪರಿಣಮಿಸಿದೆ. ಹಾಗಾಗಿ ಸಾರ್ವಜನಿಕ ಸ್ಥಳದಲ್ಲಿ ಸಿಗುವ ಉಚಿತ ವೈಫೈ ಸೇವೆಯನ್ನು ಬಳಸುವ ಮುನ್ನ ಸಾರ್ವಜನಿಕರು ಎಚ್ಚರ ವಹಿಸುವಂತೆ ಪೊಲೀಸ್ ಇಲಾಖೆ ಸಾಮಾಜಿಕ ಜಾಲತಾಣದ ಮೂಲಕ ನಿರಂತರವಾಗಿ ಅಭಿಯಾನ ನಡೆಸುತ್ತಿದೆ. ನಗರದ ಬಸ್, ರೈಲು, ವಿಮಾನ ನಿಲ್ದಾಣ, ಮಾಲ್, ಹೋಟೆಲ್, ಕೆಫೆ ಸಹಿತ ವಿವಿಧೆಡೆ ವೈಫೈಗಳನ್ನು ಸಾರ್ವಜನಿಕರಿಗೆ ಉಚಿತವಾಗಿ ನೀಡಲಾಗುತ್ತೆ. ಸೈಬರ್ ವಂಚಕರು ಈ ಅವಕಾಶವನ್ನು ಬಳಸಿಕೊಂಡು ನಕಲಿ ವೈಫೈ ಜಾಲವನ್ನು ಸೃಷ್ಟಿಸಿ ಮೊಬೈಲ್ ಬಳಕೆದಾರರ ವೈಯಕ್ತಿಕ ಮಾಹಿತಿಯನ್ನು ಕದಿಯುವ ಸಾಧ್ಯತೆಗಳು ಕೂಡ ಇದೆ ಎಂದು ಸೈಬರ್ ಕ್ರೈಂ ವಿಭಾಗದ ಪೊಲೀಸರು ಅಭಿಪ್ರಾಯಪಡುತ್ತಾರೆ. ಸೈಬರ್ ವಂಚಕರು ಸಾರ್ವಜನಿಕ ಸ್ಥಳದಲ್ಲಿರುವ ನೈಜ ವೈಫೈ ಹೆಸರಿನಂತೆಯೇ ನಕಲಿ ಜಾಲ ಸೃಷ್ಟಿಸುತ್ತಾರೆ. ಉದಾಹರಣೆಗೆ, ಹೋಟೆಲ್ ಅಥವಾ ನಿಲ್ದಾಣದ ಅಧಿಕೃತ ವೈಫೈ ಹೆಸರಿನಂತೆ ಕಾಣುವ ಜಾಲಕ್ಕೆ ಬಳಕೆದಾರ ಸಂಪರ್ಕಿಸಿದಾಗ ಅವರ ಮೊಬೈಲ್ನಲ್ಲಿರುವ ಮಾಹಿತಿ ವಂಚಕರಿಗೆ ತಲುಪುವ ಸಾಧ್ಯತೆ ಇದೆ. ಒಮ್ಮೆ ಮೊಬೈಲ್ ನಕಲಿ ಜಾಲಕ್ಕೆ ಸಂಪರ್ಕವಾದರೆ ಬಳಕೆದಾರನಿಗೆ ಅರಿವಿಲ್ಲದಂತೆ ಮಾಹಿತಿ ಸೋರಿಕೆಯಾಗುವ ಸಾಧ್ಯತೆ ಇದೆ ಇರುತ್ತೆ. ಹೀಗಾಗಿ ಉಚಿತ ಇಂಟರ್ನೆಟ್ಗಿಂತ ವೈಯಕ್ತಿಕ ಮಾಹಿತಿಯ ಸುರಕ್ಷತೆ ಮುಖ್ಯ ಎಂಬ ಅರಿವು ಸಾರ್ವಜನಿಕರಲ್ಲಿ ಮೂಡಿಸಲು ಪೊಲೀಸ್ ಇಲಾಖೆ ಪ್ರಯತ್ನ ಮುಂದುವರಿಸ್ತಾ ಇದೆ. ಪ್ರೀ ವೈಫೈ ಜಾಲದ ಮೂಲಕ ಸೈಬರ್ ವಂಚಕರು ಅಮಾಯಕರನ್ನ ಬಲೆಗೆ ಬೀಳಿಸುವ ಸಾಧ್ಯತೆ ಇದೆ. ಹಾಗಾಗಿ ವೈಫೈ ಉಪಯೋಗಿಸುವ ಮೊದಲು ಸಮರ್ಪಕವಾಗಿ ಪರಿಶೀಲಿಸುವ ಅಗತ್ಯವಿದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಸುಧೀರ್ ಕುಮಾರ್ ರೆಡ್ಡಿ ಅವರು ತಿಳಿಸಿದರು. ಇನ್ನು ಮಂಗಳೂರು ನಗರದಲ್ಲಿ ದಿನದಿಂದ ದಿನಕ್ಕೆ ಟ್ರಾಫಿಕ್ ಸಮಸ್ಯೆ ಹೆಚ್ಚುತ್ತಿದೆ. ಅದಕ್ಕೆ ವಾಹನ ಸಂಖ್ಯೆಯಲ್ಲಿ ಹೆಚ್ಚಳವಾಗಿರುವುದೇ ಕಾರಣವಾಗಿದೆ. ಆದರೆ ವಾಹನಗಳ ಸಂಖ್ಯೆಗೆ ಅನುಗುಣವಾಗಿ ನಗರದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದಿರುವುದು ವಾಹನಿಗರ ಅಸಮಾಧಾನ ಆಕ್ರೋಶಕ್ಕೆ ಎಡೆ ಮಾಡಿಕೊಟ್ಟಿದೆ. ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದ ಕಾರಣ ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣಗಳು ಕೂಡ ಹೆಚ್ಚುತ್ತಿವೆ. ಅನಧಿಕೃತವಾಗಿ ನಾನಾ ಕಡೆಯಲ್ಲಿ ಪಾರ್ಕಿಂಗ್ ಮಾಡಿದ ಪ್ರಕರಣಕ್ಕೆ ವಾಹನಗಳ ಮಾಲಕರಿಗೆ ವಿಧಿಸಲಾಗುವ ದಂಡ ಪ್ರಕ್ರಿಯೆ ಕೂಡ ಹೆಚ್ಚುತ್ತಿವೆ. ಸಂಚಾರ ಪೊಲೀಸರ ಅಂಕಿಅಂಶಗಳ ಪ್ರಕಾರ ಕಳೆದ ವರ್ಷ ನಗರದಲ್ಲಿ 8,885 ಪಾರ್ಕಿಂಗ್ ಉಲ್ಲಂಘನೆ ಪ್ರಕರಣಗಳು ದಾಖಲಾಗಿತ್ತು. ಅದರಂತೆ ದಂಡ ಪ್ರಕ್ರಿಯೆಯನ್ನು ಕಟ್ಟುನಿಟ್ಟಾಗಿ ಮಾಡಿದರೂ ಕೂಡ ಈ ವರ್ಷ ಪಾರ್ಕಿಂಗ್ ಉಲ್ಲಂಘನೆ ಪ್ರಕರಣಕ್ಕೆ ಕಡಿವಾಣ ಬಿದ್ದಿಲ್ಲ. ಇತ್ತೀಚಿನ ದಿನದಲ್ಲಿ ಸಂಚಾರ ಪೊಲೀಸರು ಈ ನಿಟ್ಟಿನಲ್ಲಿ ಜಾಗೃತಿ ಅಭಿಯಾನದ ಮಾದರಿಯಲ್ಲಿ ನಿಯಮ ಉಲ್ಲಂಘನೆ ಪ್ರಕರಣವನ್ನು ಪತ್ತೆ ಹಚ್ಚುತ್ತಿದ್ದಾರೆ. ದಿನದಿಂದ ದಿನಕ್ಕೆ ವಾಹನಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ರಸ್ತೆಗಳು ಅಗಲಗೊಂಡಿರುವ ಕಾರಣ ಕೆಲವು ಕಡೆಯಲ್ಲಿ ಪಾರ್ಕಿಂಗ್ ಅವಕಾಶ ಕೊಡಲಾಗಿದೆ. ಆದರೆ ಹೆಚ್ಚಿನ ಕಡೆಯಲ್ಲಿ ರಸ್ತೆಗಳು ಕಿರಿದಾಗಿದ್ದು ವಾಹನಗಳನ್ನು ನಿಲ್ಲಿಸಿದರೆ ರಸ್ತೆಯಲ್ಲಿ ಸಂಚರಿಸುವ ಇತರ ವಾಹನಕ್ಕೆ ಪಾದಚಾರಿಗಳಿಗೆ ಸಮಸ್ಯೆ ಆಗ್ತಾ ಇದೆ. ನಗರದ ಪ್ರಮುಖ ಸಭಾಂಗಣದಲ್ಲಿ ಕಾರ್ಯಕ್ರಮಗಳು ಜರುಗುವಾಗ ರಸ್ತೆ ಬದಿಯಲ್ಲಿ ವಾಹನಗಳನ್ನು ನಿಲ್ಲಿಸುವುದು ಕಂಡುಬರುತ್ತಿವೆ. ವಾರಾಂತ್ಯದ ದಿನದಲ್ಲಿ ಟ್ರಾಫಿಕ್ ಸಮಸ್ಯೆ ಬಿಗಡಾಯಿಸುತ್ತಿದ್ದು ಆಂಬ್ಯುಲೆನ್ಸ್ಗಳ ಸುಗಮ ಸಂಚಾರಕ್ಕೂ ಕೂಡ ಅಡ್ಡಿಯಾಗುತ್ತಿದೆ ಎಂಬ ಆರೋಪ ಕೂಡ ಕೇಳಿಬರುತ್ತಿದೆ. ಹಾಗಾಗಿ ಸಂಚಾರ ವಿಭಾಗದ ಡಿಸಿಪಿ ಕೆ ರವಿಶಂಕರ್ ಮಾತನಾಡಿ, ವಾಹನಗರಿಗೆ ಮಾತ್ರವಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಸಂಬಂಧಪಟ್ಟವರಿಗೆ ಈ ಬಗ್ಗೆ ತಿಳುವಳಿಕೆ ಕೊಡಲಾಗಿದೆ. ವಾಹನಗಳ ಸಂಚಾರಕ್ಕೆ ತೊಂದರೆಯಾಗದಂತೆ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲು ನಿರ್ದೇಶನವನ್ನು ಕೂಡ ನೀಡಲಾಗಿದೆ. ಇನ್ನು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಆಗಸ್ಟ್ 25 ಅಂದರೆ ನಾಳೆ ಮೀಲಾದುನ್ನಬಿ ಆಚರಿಸಲಾಗುತ್ತಿದೆ. ಹಾಗಾಗಿ ಸರ್ಕಾರಿ ಸಾರ್ವತ್ರಿಕ ರಜೆಯನ್ನು ನಾಳೆ ನೀಡಲು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ಹಜ್ ಮತ್ತು ವಕ್ಫ್ ಮತ್ತು ದಕ್ಷಿಣ ಕನ್ನಡ
ಉಸ್ತುವಾರಿ ಸಚಿವ ಯುಟಿ ಖಾದರ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸೂಚನೆ ನೀಡಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರ ಮೀಲಾದುನ್ನಬಿ ಸಾರ್ವಜನಿಕ ಸಾರ್ವತ್ರಿಕ ರಜೆಯನ್ನು ಆಗಸ್ಟ್

0: 26ರಂದು ನಿಗದಿಪಡಿಸಿತ್ತು. ಆದರೆ ಇಸ್ಲಾಮಿಕ್ ತಿಂಗಳ ಆರಂಭದ ಚಂದ್ರದರ್ಶನದಲ್ಲಿ ವ್ಯತ್ಯಾಸವಾದ ಕಾರಣ ಪ್ರವಾದಿ ಮೊಹಮ್ಮದರ ಜನ್ಮದಿನವನ್ನು ಆಗಸ್ಟ್ 25ರಂದು ಆಚರಿಸಲು ಉಭಯ ಜಿಲ್ಲೆಯ ಖಾಜಿಗಳು ನಿರ್ಧರಿಸಿದ್ದಾರೆ. ಈ ನಿಟ್ಟಿನಲ್ಲಿ ಎರಡೂ ಜಿಲ್ಲೆಯ ಹಲವು ಮುಸ್ಲಿಂ ಸಂಘಟನೆ ಮುಖಂಡರು ಆಗಸ್ಟ್ 26 ಅಂದರೆ ನಾಡಿದ್ದು ಸಾರ್ವಜನಿಕ ರಜಾ ದಿನವನ್ನು ಬದಲಾಯಿಸಿ ಆಗಸ್ಟ್ 25ರಂದು ಅಂದರೆ ನಾಳೆ ನೀಡಲು ಸಚಿವ ಖಾದರ್ಗೆ ಮನವಿ ಮಾಡಿದ್ದರು. ಅದರಂತೆ ಸಚಿವ ಖಾದರ್ ಆಗಸ್ಟ್ 25ರಂದು ಅಂದರೆ ನಾಳೆ ರಜೆ ಘೋಷಿಸುವಂತೆ ಉಭಯ ಜಿಲ್ಲಾಧಿಕಾರಿಗಳು ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸೂಚನೆ ನೀಡಿದ್ದಾರೆ. ಸಂಗೀತ ವಿದುಷಿ ಸಂಗೀತ ಬಾಲಚಂದ್ರ ಸತತ 25 ಗಂಟೆಗಳ ಕಾಲ ನಿರಂತರವಾಗಿ ಹರಿದಾಸರ ಪದಗಳು ಕೀರ್ತನೆಗಳನ್ನು ಗಾಯನ ಮಾಡುವ ಮೂಲಕ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ನೂತನ ವಿಶ್ವದಾಖಲೆ ನಿರ್ಮಿಸುವ ಪ್ರಯತ್ನಕ್ಕೆ ರವಿವಾರ ಚಾಲನೆ ನೀಡಲಾಯಿತು. ಉಡುಪಿ ಶ್ರೀಕೃಷ್ಣ ಮಠದ ಗೀತಾ ಮಂದಿರದ ನರಸಿಂಹ ಸಭಾಭವನದಲ್ಲಿ ಈ ವಿಶಿಷ್ಟ ಕಾರ್ಯಕ್ರಮವನ್ನು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ಉದ್ಘಾಟಿಸಿದರು. ಆಗಸ್ಟ್ 23ರಂದು ಬೆಳಿಗ್ಗೆ 6:30ಕ್ಕೆ ಆರಂಭಗೊಂಡ ಈ ವಿಶ್ವದಾಖಲೆ ಪ್ರಯತ್ನ ನಿರಂತರ 25 ಗಂಟೆಗಳ ಕಾಲ ದಾಸರ ಪದ ಗಾಯನವನ್ನು ಹಾಡಿ ಆಗಸ್ಟ್ 24ರಂದು ಬೆಳಿಗ್ಗೆ 7:30ಕ್ಕೆ ಸಮಾಪ್ತಿಗೊಳ್ಳಲಿದೆ. ಸಂಪೂರ್ಣವಾಗಿ ಹೊಸದಾಗಿ ಸ್ವರ ಸಂಯೋಜನೆ ಮಾಡಲಾದ 250 ದಾಸರ ಪದಗಳು ಇಲ್ಲಿ ಪ್ರಸ್ತುತಿಗೊಳ್ಳಲಿದೆ. ಕೇಳುಗರೆ, ಇದು ಇಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು ಸುದ್ದಿಗಳು. ನಿರಂತರವಾಗಿ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ನಮಸ್ಕಾರ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಕೇಳುಗ್ರೆ, ಇದುವರೆಗೆ ಮಾಧ್ಯಮ ಸುದ್ದಿ ಕಾರ್ಯಕ್ರಮವನ್ನು ಕೇಳಿದ್ರೆ, ಇನ್ನು ಮುಂದೆ ಇವತ್ತಿನ ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಒಂದಿಷ್ಟು ಕಾರ್ಯಕ್ರಮದ ವಿವರವನ್ನು ಇದೀಗ ಕೇಳೋಣ. ಕೇಳುಗ್ರೆ, ಇದೀಗ ಆರೋಗ್ಯ ಸಾರಂಗ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 8:30 ಕೊಂಕಣಿ ಕಾರ್ಯಕ್ರಮದಲ್ಲಿ ಒಂಪುಲ್ಲೆ ಕಥೆ ಪ್ರಸಾರವಾಗುತ್ತೆ. 9:00 ಬ್ಯಾರಿ ಕಾರ್ಯಕ್ರಮ ಪ್ರಸಾರ. 9:30 ಕನ್ನಡ ಕಾರ್ಯಕ್ರಮದಲ್ಲಿ ಅಂಡಮಾನ್ ಇತಿಹಾಸದ ಪಯಣ, ಡಾಕ್ಟರ್ ರಾಜಲಕ್ಷ್ಮಿ ಅವರ ಮಾತುಗಳು ಪ್ರಸಾರ. 10:00 ಜನಧನಿ ನೇರ ಪ್ರಸಾರ ಕಾರ್ಯಕ್ರಮ. 11:00 ಯಕ್ಷಗಾನ ಶನೀಶ್ವರ ಮಹಾತ್ಮೆ ಭಾಗ 1 ಪ್ರಸಾರ. 11:30 ಗೀತ ಸಾಹಿತ್ಯ ಸಂಭ್ರಮ ಭಾಗ 3 ತುಳು ಕಾರ್ಯಕ್ರಮ ಪ್ರಸಾರ. 3:00 ಎಸ್ಎಂಎಸ್ ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮ. 4:00 ವಾಯ್ಸ್ ಆಫ್ ಮಂಜುಳದಲ್ಲಿ ತುಳುನಾಡಿನ ಸಾಂಪ್ರದಾಯಿಕ ತಿನಿಸುಗಳು ಇದಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ ಪ್ರಸಾರ. 6:00 ರೇಡಿಯೋ ಸಂಜೆ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 8:00 ಯಕ್ಷಗಾನ. 8:30 ಎಂದೂ ಮರೆಯದ ಹಾಡುಗಳು ಪ್ರಸಾರವಾಗುತ್ತೆ. ಇದು ಇಂದು ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಗಳು. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನೆಗಡೆ ವೇದ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ ಶಿರ್ಸ್ ಇವತ್ತಿನ ಸಂಚಿಕೆಯಲ್ಲಿ ಆತ್ಮೀಯರೇ, ಮಸಲ್ ಕ್ರ್ಯಾಂಪ್ಸ್, ಕಾಫ್ ಮಸಲ್ಸ್, ಈ ಒಂದು ಮೀನಖಂಡ ಒಂದೇ ಸಲ ಹಿಡ್ಕೊಂಡು ಬಿಡತ್ತೆ, ನಡಿಬೇಕಾದ್ರೆ ಕ್ರ್ಯಾಂಪ್ ಆಗತ್ತೆ, ಒಂದೇ ಸಲ ಭುಜ ಹಿಡ್ಕೊಳತ್ತೆ. ಈ ತರ ಮಸಲ್ ಕ್ರ್ಯಾಂಪ್ ಆದಾಗ ಏನು ಮನೆ ಮದ್ದುಗಳನ್ನ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮ ವೇದ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆಯಲ್ಲಿ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಡಾಕ್ಟರ್ ಭಾವನಾ ಅವರಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತಿನ ಸಂಚಿಕೆಯಲ್ಲಿ ಮಸಲ್ ಕ್ರ್ಯಾಂಪ್ಸ್ ಕಡಿಮೆ ಮಾಡೋದು ಹೇಗೆ, ಮಸಲ್ ಕ್ರ್ಯಾಂಪ್ಸ್ ಏನ್ ಮಾಡಬೇಕು, ಯಾವ ಮನೆ ಮದ್ದು ಸೂಕ್ತ ಅನ್ನೋದನ್ನ ತಿಳಿಸ್ಕೊಡ್ತೇವೆ ಡಾಕ್ಟರ್. ಮಸಲ್ ಕ್ರ್ಯಾಂಪ್ಸ್,
2: ಈ ಮಸಲ್ ಕ್ರ್ಯಾಂಪ್ ಜಾಸ್ತಿಯಾಗಿ ನೈಟ್ ಅಲ್ಲಿ ಜಾಸ್ತಿ ಬರುತ್ತೆ. ಸಡನ್ಲಿ ಕಾಫ್ ಮಸಲ್ ಹಿಡ್ಕೊಳ್ಳುವಂತದ್ದು, ಸೊ ಮೂವ್ಮೆಂಟ್ಸ್ ಮಾಡ್ಲಿಕ್ಕೆ ಆಗಲ್ಲ, ತುಂಬಾ ಸಾಕಷ್ಟು ಪೇನ್ ಆಗುತ್ತೆ. ಸೊ ಮೇನ್ ಇದಕ್ಕೆ ರೀಸನ್ ಏನು ಅಂದ್ರೆ, ಫಸ್ಟ್ ವಾಟರ್ ಇಂಟೇಕ್ ಕಡಿಮೆ ತಗೋತಾರೆ, ನೀರನ್ನು ಕರೆಕ್ಟ್ ಆಗಿ ಕುಡಿಯುವುದಿಲ್ಲ. ಸೊ ಅದರಿಂದ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗುತ್ತೆ, ಮೆಗ್ನೀಷಿಯಂ ಇರ್ಬೋದು, ಸೋಡಿಯಂ, ಪೊಟ್ಯಾಷಿಯಂ ಇದೆಲ್ಲ ಬಾಡಿಲಿ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಮಸಲ್ ಕ್ಯಾಚ್ ಆಗುತ್ತೆ. ಸೆಕೆಂಡ್ ಒನ್, ಕರೆಕ್ಟ್ ಆಗಿ ಫ್ಯಾಟ್ ಅನ್ನು ಕನ್ಸ್ಯೂಮ್ ಮಾಡುವುದಿಲ್ಲ. ಫ್ಯಾಟ್ ಅಂದ್ರೆ ಒಳ್ಳೆಯ ಕೊಬ್ಬು, ಅದು ನಮ್ಮ ಬಾಡಿಗೆ ಬೇಕು. ಈ ತುಪ್ಪ ಇರ್ಬೋದು, ಮಜ್ಜಿಗೆ,
1: ಬೆಣ್ಣೆ, ಮೊಸರು, ಪನ್ನೀರ್, ಚೀಸ್, ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್, ಬಡವರ ಬಾದಾಮಿ, ಶೇಂಗಾ, ತೆಂಗಿನಕಾಯಿ ಹಾಲು, ತೆಂಗಿನಕಾಯಿ ತುರಿ, ಬೀಜಗಳು, ಇದೆಲ್ಲವೂ ಕೂಡ ಒಳ್ಳೆ ಫ್ಯಾಟ್. ಇದನ್ನು ಜಾಸ್ತಿ ತೆಗೆದುಕೊಳ್ಳಿ, ಆಗ ಮಸಲ್ ಕ್ರ್ಯಾಂಪ್ಸ್ ಪದೇ ಪದೇ ಆಗೋದನ್ನು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ. ನೀರು ಕುಡಿಯುವಂಥದ್ದು, ಸೊ ನೀರನ್ನ ನಾವು ಜಾಸ್ತಿ ಕುಡಿಯುವಂತಹ ಹವ್ಯಾಸವನ್ನು ಬೆಳೆಸ್ಕೊಳ್ಬೇಕು. ಅದೊಂದು ಒಳ್ಳೆ ಹ್ಯಾಬಿಟ್, ನೀರನ್ನು ಜಾಸ್ತಿ ಕುಡಿಯುವ ಹ್ಯಾಬಿಟ್ ಅನ್ನು ಡೆವಲಪ್ ಮಾಡ್ಕೋಬೇಕು. ಒಂದೇ ದಿವಸಲ್ಲಿ ಆಗಲ್ಲ, ಒಂದ್ ದಿವಸ 1 ಲೀಟ್ರು, ನಾಳೆ 1.5 ಲೀಟ್ರು, ಸ್ಲೋಲಿ ಜಾಸ್ತಿ ಮಾಡ್ತಾ ಹೋಗಿ 3 ಲೀಟ್ರವರೆಗೂ ನಾವು ನೀರನ್ನ ಕುಡಿಯುವಂತಹ ಹವ್ಯಾಸವನ್ನು ಬೆಳೆಸ್ಕೊಳ್ಬೇಕು. ಇದೊಂದು ಒಳ್ಳೆ ಹವ್ಯಾಸ. ಈ ಕೆಟ್ಟ ಹವ್ಯಾಸ ಇರುತ್ತೆ, ದಿನ ಸಿಗರೇಟ್ ಸೇದ್ಲಿಕ್ಕೆ ಶುರು ಮಾಡಿದ್ರೆ ಸಿಗರೇಟ್ ಬಿಟ್ಟರೆ ಆಗೋದೇ ಇಲ್ಲ, ಅದು ಬ್ಯಾಡ್ ಹ್ಯಾಬಿಟ್. ಅದೇ ನೀರು ಕುಡಿಲಿಕ್ಕೆ ಶುರು ಮಾಡಿದ್ರೆ, ದಿನ ನೀರು ಕುಡಿತಾ ಬಂದ್ರೆ ಆಮೇಲೆ ನೀರು ಕುಡಿದ್ರೆ ಅಷ್ಟೇ ನಿಮ್ಗೆ ಖುಷಿ ಆಗುತ್ತೆ. ಸೊ ಅದು ಒಳ್ಳೆ ಹ್ಯಾಬಿಟ್. ಸೊ ಒಳ್ಳೆ ಹ್ಯಾಬಿಟ್ ಅನ್ನು ಡೆವಲಪ್ ಮಾಡ್ಕೊಳ್ಳಿ. ಓಕೆ,
2: ಅದೇ ರೀತಿ ಮೂರನೇದು ವಿಟಮಿನ್ ಇ ಒಂದು ಡೆಫಿಷಿಯನ್ಸಿ. ಸಾಕಷ್ಟು ಜನರಲ್ಲಿ ಮಸಲ್ ಕ್ರ್ಯಾಂಪ್ ಆಗುವಾಗ ವಿಟಮಿನ್ ಇ ಡೆಫಿಷಿಯನ್ಸಿ ಇರುತ್ತೆ. ಸೊ ಅವರು ಜಾಸ್ತಿಯಾಗಿ ನಟ್ಸ್ ಅನ್ನು ಜಾಸ್ತಿ ಉಪಯೋಗಬೇಕು. ನಟ್ಸ್ ಅಲ್ಲೂ ಈ ಬಾದಾಮ್ ಅಲ್ಲಿ ವಿಟಮಿನ್ ಇ ಜಾಸ್ತಿ ಇರುತ್ತೆ. ಸೊ ಒಂದು ಅಥವಾ 2 ಬಾದಾಮ್ ತಿಂದ್ರೆ ಆಗಲ್ಲ, ಒಂದು 10 ಬಾದಾಮ್ ಡೈಲಿ.
1: ಸೊ ಅನೇಕರು ಹೇಳ್ತಾರೆ, ನಾನು 2 ಬಾದಾಮಿ ತಿಂತಾನೆ ಡಾಕ್ಟ್ರೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳ್ತಾರೆ. ಸೊ 2 ಬಾದಾಮಿಯಿಂದ ಸಾಕಷ್ಟು ಪೋಷಕಾಂಶಗಳು ಸಿಗೋದಿಲ್ಲ. ವಿಟಮಿನ್ ಇ, ಬಾದಾಮಿಯಲ್ಲಿರುವಂತಹ ಎಲ್ಲ ಪೋಷಕಾಂಶಗಳು, ಒಳ್ಳೆಯ ಫ್ಯಾಟ್ ನಿಮ್ಗೆ ಸಿಗಬೇಕು ಅಂದ್ರೆ 10-15 ಬಾದಾಮಿಯನ್ನು ನೀರಲ್ಲಿ ನೆನೆಸಿಟ್ಕೊಂಡು ಸಿಪ್ಪೆ ತೆಗೆದಾರು ತಿನ್ನಿ, ಹಾಗೆ ಬೇಕಾದ್ರು ತಿನ್ನಿ, ನಿಮ್ಗೆ ಹೇಗೆ ಇಷ್ಟ ಆಗತ್ತೋ ಹಾಗೆ ಒಂದು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ತಿನ್ನುವಂತಹ ಹವ್ಯಾಸ. ಒಂದು 8 ತಾಸಾದ್ರೂ ನೆನೆಸ್ಬೇಕು, ಆವಾಗ ಅದು ಹೆಚ್ಚು ರುಚಿಕರ ಆಗತ್ತೆ, ಜೊತೆಗೆ ಜೀರ್ಣಕ್ರಿಯೆಗೂ ಒಳ್ಳೇದು. ಸೊ ನೆನೆಸಿಟ್ಟು ಇಟ್ಟಂತಹ ಬಾದಾಮಿಯನ್ನು ತಿನ್ನುವಂತಹ ಹವ್ಯಾಸವನ್ನು ನೀವು ಬೆಳೆಸ್ಕೊಂಡ್ರೆ ಸಾಕಷ್ಟು ವಿಟಮಿನ್ ಇ ಸಿಗತ್ತೆ. ತನ್ಮೂಲಕ ಮಸಲ್ ಕ್ರ್ಯಾಂಪ್ ಪದೇ ಪದೇ ಬರೋದನ್ನ ಖಂಡಿತವಾಗಿ ನೀವು ತಡೆಗಟ್ಟಲಿಕ್ಕೆ ಸಾಧ್ಯ.
2: ಅದೇ ರೀತಿ ಆಯಿಲ್ ಅಲ್ಲಿ ಕ್ಷೀರಬಲ ತೈಲ ಅಂತ ಬರುತ್ತೆ, ಆಯುರ್ವೇದಿಕ್ ಶಾಪ್ ಅಲ್ಲಿ ಸಿಗುತ್ತೆ. ಸೊ ಈ ಒಂದು ಕ್ಷೀರಬಲ ತೈಲವನ್ನು ಮಸಲ್ ಕ್ಯಾಚ್ ಆಗುವಂತ ಒಂದು ಪಾರ್ಟಿಗೆ ಅಪ್ಲೈ ಮಾಡಿ ಒಂದು 1 hour ಅಥವಾ ಒಂದು 2 hours ಇಟ್ಟಾದ್ಮೇಲೆ ಬಿಸಿ ನೀರಲ್ಲಿ ಸ್ನಾನ ಮಾಡುವಂತದ್ದು. ಸೊ ಇದು ಹೆಲ್ಪ್ ಆಗುತ್ತೆ.
1: ಸೊ ಕ್ಷೀರಬಲ ತೈಲ ನಿಮ್ಗೆ ಎಲ್ಲ ಬೇರೆ ಬೇರೆ ಕಂಪನಿಗಳವರು ಅದನ್ನ ಬಿಡುಗಡೆ ಮಾಡಿರ್ತಾರೆ, ನಿಮ್ಗೆ ಆಯುರ್ವೇದಿಕ್ ಅಂಗಡಿಯಲ್ಲಿ, ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ. ಕ್ಷೀರಬಲ ತೈಲವನ್ನ ನೀವು ತಂದುಕೊಂಡು ನಿಧಾನವಾಗಿ ಮೃದುವಾಗಿ ಮಸಾಜ್ ಮಾಡೋದ್ರಿಂದಾಗಿ ಎಲ್ಲಿ ಮಸಲ್ ಕ್ರ್ಯಾಂಪ್ ಆಗುತ್ತೋ ಅಲ್ಲಿ ಡೈಲಿ ಮಸಾಜ್ ಮಾಡಿ ಒಂದು 2 ತಾಸು ನಂತರ ಅದನ್ನು ವಾಶ್ ಮಾಡ್ಕೊಳ್ಳೋದ್ರಿಂದಾಗಿ, ಅಥವಾ ಸ್ನಾನಕ್ಕಿಂತ 2 ತಾಸು ಮುಂಚೆ ಆ ಒಂದು ಕ್ಷೀರಬಲ ತೈಲವನ್ನು ಹಚ್ಕೊಳ್ಳೋದ್ರಿಂದಾಗಿ ಖಂಡಿತವಾಗಿ ಮಸಲ್ಸ್ಗೆ ಶಕ್ತಿ ಬರಲಿಕ್ಕೆ ಅನುಕೂಲ ಆಗುತ್ತೆ. ಹೆಸರು ಹೇಳುವಾಗ ಕ್ಷೀರಬಲ ಬಲವನ್ನು ಕೊಡುತ್ತೆ. ಸೊ ಆ ಬಲವನ್ನು ಕೊಡುವಂತಹ ಒಂದು ಕೆಲಸವನ್ನ ಕ್ಷೀರಬಲ ತೈಲ ಮಾಡುತ್ತೆ.
2: ಈಗ ಸಡನ್ ಮಸಲ್ ಕ್ಯಾಚ್ ಆಯ್ತು, ಆ ಟೈಮ್ ಅಲ್ಲಿ ಏನ್ ಮಾಡ್ಬೇಕು? ಸೊ ಐಸ್ ಪ್ಯಾಕ್, ಮೇನ್ಲಿ ಮನೆಯಲ್ಲಿ ಐಸ್ ಕ್ಯೂಬ್ಸ್ ಇರುತ್ತೆ. ಸೊ ಅದನ್ನು ಕಾಟನ್ ಬಟ್ಟೆಗೆ ಹಾಕಿಕೊಂಡು ಎಲ್ಲಿ ಮಸಲ್ ಕ್ಯಾಚ್ ಆಗುತ್ತೆ ಸಡನ್ ರಿಲೀಫ್ ಆಗುತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಿದ ತಕ್ಷಣ ಅಲ್ಲಿ ಇಂಪ್ರೂವ್ ಆದ್ರೆ ಕರೆಕ್ಟ್ ಆಗಿ ಸ್ಲೋಲಿ ಪೇನ್ ಕಡಿಮೆ ಆಗುತ್ತೆ.
1: ಸೊ ಈಗ ಮಸಲ್ ಕ್ಯಾಚ್ ಆಗ್ಬಿಟ್ಟಿದೆ, ಕಾಲು ಹಿಡ್ಕೊಂಡ್ಬಿಟ್ಟಿದೆ, ಕೈ ಹಿಡ್ಕೊಂಡ್ಬಿಟ್ಟಿದೆ ಅಂತ ಟೈಮಲ್ಲಿ ಏನ್ ಮಾಡೋದು? ಸೊ ಇದಕ್ಕೆ ಐಸ್, ಸೊ ಐಸ್ ಪ್ಯಾಕ್ ಅನ್ನು ಇಡುವಂಥದ್ದು. ಮನೆಯಲ್ಲಿ ಫ್ರೀಸರ್ಲ್ಲಿ ಐಸ್ ಕ್ಯೂಬ್ಸ್ ಇರುತ್ತೆ. ಸೊ ಅದನ್ನು ಒಂದು ಬಟ್ಟೆಯಲ್ಲಿ ತೆಗೆದುಕೊಂಡು, ಸೊ ಅಥವಾ ಒಂದು ಐಸ್ ಬ್ಯಾಗ್ ಅಂತಾನೆ ಬರುತ್ತೆ, ಅದರಲ್ಲಿ ತುಂಬಿಕೊಂಡು ಆ ಒಂದು ಭಾಗದಲ್ಲಿ ಇಟ್ಕೊಳ್ಳೋದ್ರಿಂದಾಗಿ ಸ್ಲೋಲಿ ರಿಲೀಸ್ ಆಗುತ್ತೆ, ಮಸಲ್ ಕ್ರ್ಯಾಂಪ್ ಕಡಿಮೆ ಆಗುತ್ತೆ. ನಿಮಗೆ 2 ತಾಸು 1 ತಾಸು ಬೇಕಾಗೋದು, 5 ನಿಮಿಷದಲ್ಲಿ ಮಸಲ್ ಕ್ರ್ಯಾಂಪ್ ಕಡಿಮೆ ಆಗಲಿಕ್ಕೆ ಐಸ್ ಪ್ಯಾಕ್ ಹೆಲ್ಪ್ ಮಾಡುತ್ತೆ. ಸೊ
2: ಜೊತೆಗೆ ಹಾಟ್ ಫುಡ್ ಇಮರ್ಷನ್, 2 ಕೈ ಮತ್ತೆ ಕಾಲನ್ನು ಬಿಸಿನೀರಲ್ಲಿ ಇಟ್ಕೊಳ್ಳಿ. ಎಪ್ಸಮ್ ಸಾಲ್ಟ್ ಸಿಗುತ್ತೆ ಅಥವಾ ನಾರ್ಮಲ್ ಉಪ್ಪನ್ನು ಉಪಯೋಗಿಸಿ,
1: ಕಲ್ಲುಪ್ಪು ಅಥವಾ ಎಪ್ಸಮ್ ಸಾಲ್ಟ್ ಅನ್ನ 2 ಬಕೆಟ್ ಬಿಸಿನೀರಲ್ಲಿ ತೆಗೆದುಕೊಂಡು, ಒಂದು ಕೆಳಗಡೆ ಇರುವಂತದ್ದು ಒಂದು ಒಂದು ಸ್ಟೂವ್ ಮೇಲೆ ಇಟ್ಕೊಂಡು, ಅದರಲ್ಲಿ ಎಪ್ಸಮ್ ಸಾಲ್ಟ್, ಮೆಗ್ನೀಷಿಯಂ ಸಲ್ಫೇಟ್ ನಿಮಗೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ, 2 ಚಮಚ ಆ ಒಂದು ಸಾಲ್ಟ್ ಅನ್ನ ಬಕೆಟ್ಗೆ ಹಾಕೊಂಡು ಕೈ ಹಾಗೂ ಕಾಲನ್ನು ಅದ್ದಿ ಇಟ್ಕೊಳ್ಳೋದ್ರಿಂದಾಗಿ ಇದು ಕೂಡ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ, ನರಗಳಿಗೆ ಶಕ್ತಿಯನ್ನು ಕೊಡುತ್ತೆ. ಸೊ ಇದು ಕೂಡ ಮಸಲ್ ಕ್ರ್ಯಾಂಪ್ ಅನ್ನು ಕಡಿಮೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ, ಇಮಿಡಿಯೇಟ್ಲಿ ಸಹಾಯ ಮಾಡುತ್ತೆ.
2: ಜೊತೆಗೆ ಲಾಸ್ಟ್ ಗೆ ಏನಂದ್ರೆ ಮಲಗುವ ಟೈಮ್ ಅಲ್ಲಿ ಒಂದು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡ್ಬೇಕು. ಸಡನ್ಲಿ ನೈಟ್ ಅಲ್ಲಿ ಕೆಲವರಿಗೆ ಮಸಲ್ ಕಾಫ್ ಮಸಲ್ ಕ್ಯಾಚ್ ಆಗುತ್ತೆ. ಸೊ ಅಂತವ್ರ ಏನ್ ಮಾಡ್ಬೇಕು ಅಂದ್ರೆ
1: ರಾತ್ರಿ ಮಲಗುವಾಗ ಮಲಗಿದಾಗ ಕೆಲವರಿಗೆ ಮೀನ ಕಂಡ ಹಿಡ್ಕೊಂಡ್ ಬಿಡುತ್ತೆ, ಅಂತವ್ರು ಒಂದು ವ್ಯಾಯಾಮವನ್ನ ಮಾಡಿ ಮಲಗೋದು ಒಳ್ಳೇದು. ಅದು ಯಾವ ವ್ಯಾಯಾಮ?
2: ಆಂಕಲ್ ಸ್ಟ್ರೆಚ್ ಮಾಡುವಂತದ್ದು. ಕೂತ್ಕೊಂಡೆ ಅಥವಾ ಮಲ್ಕೊಂಡೆ ಜಸ್ಟ್ ಆಂಕಲ್ ಅನ್ ಮೇಲೆ ಮತ್ತೆ ಕೆಳಗಡೆ
1: ಹಿಮ್ಮಡಿ ಹಿಮ್ಮಡಿ ಗಂಟೆ ಇರತ್ತಲ್ಲ, ಸೊ ಆ ಗಂಟನ ಹೀಗಿಟ್ಕೊಂಡು ನೀವು ಮೇಲೆ ಕೆಳಗೆ ಮೇಲೆ ಕೆಳಗೆ ಎಕ್ಸಸೈಸ್ ಅನ್ನು ಮಾಡುವಂಥದ್ದು. ಸೊ ಹೀಗೆ ಮಾಡೋದ್ರಿಂದಾಗಿ ನಿಮಗೆ ಮಲಗುವ ಪೂರ್ವದಲ್ಲಿ ಈ ಥರ ಒಂದು 25 ಸಲ 30 ಸಲ ಮಾಡಿ ಮಲಗೋದ್ರಿಂದಾಗಿ ಮಸಲ್ ಕ್ರ್ಯಾಂಪ್ ಕಡಿಮೆ ಆಗುತ್ತೆ. ಇಲ್ಲದಿದ್ರೆ ನೀವು ಮಲಗುವಕ್ಕಿಂತ ಮುಂಚೆ ಹಿಮ್ಮಡಿ ಮೇಲೆ ನಡೆಯುವಂಥದ್ದು ಹಾಗೂ ಮುಂಗಾಲುಗಳ ಮೇಲೆ ನಡೆಯುವಂಥದ್ದು ಒಂದು 10-10 ಹೆಜ್ಜೆ 20-20 ಹೆಜ್ಜೆ ನಡೆಯೋದ್ರಿಂದಾಗಿ ನಿಮಗೆ ಆ ಮಸಲ್ಸಿಗೆ ಕರೆಕ್ಟಾದ ವ್ಯಾಯಾಮ ಸಿಕ್ಕಿ ಮಸಲ್ ರಿಲ್ಯಾಕ್ಸ್ ಆಗುತ್ತೆ, ಮಸಲ್ ಕ್ರ್ಯಾಂಪ್ ಆಗೋದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಇವತ್ತಿನ ಸಂಚಿಕೆಯಲ್ಲಿ ಮಸಲ್ ಕ್ರ್ಯಾಂಪಿಗೆ ಕಾರಣ ಯಾವುದು, ಅದಕ್ಕೆ ಸರಳವಾದಂಥ ಪರಿಹಾರಗಳೇನು ಅನ್ನೋದನ್ನು ತಿಳ್ಕೊಂಡಿದ್ದೇವೆ. ಆಹಾರದಲ್ಲಿ ಬದಲಾವಣೆಯನ್ನು ಮಾಡೋದ್ರ ಮೂಲಕ ಪ್ರೋಟೀನ್ ಅನ್ನು ತೆಗೆದುಕೊಳ್ಳೋದು ಬಹಳ ಒಳ್ಳೆಯದು. ಆಲ್ಫಾ ನ್ಯಾಚುರಲ್ ಪ್ರೋಟೀನ್ ನಾವು ರೆಡಿ ಮಾಡಿದ್ದೇವೆ, ವೇ ಪ್ರೋಟೀನ್. ಸೊ ನೀವು ಪ್ರೋಟೀನ್ ಶೇಕ್ ಅನ್ನು ಡೈಲಿ 1 ಗ್ಲಾಸ್ ಕುಡಿತಾ ಬಂದರೆ ತುಂಬಾ ಅನುಕೂಲ ಆಗುತ್ತೆ. 1-2 ಚಮಚ ಪ್ರೋಟೀನ್ ಪೌಡರ್ ಒಂದು ಮಿಕ್ಸಿ ಜಾರನ್ನ ತೆಗೆದುಕೊಳ್ಬೇಕು. ಆ ಮಿಕ್ಸಿ ಜಾರಿಗೆ ಪ್ಯೂರ್ ವೇ ಪ್ರೋಟೀನ್, ನಿಮ್ಗೆ ಇವತ್ತು ಅನೇಕ ಕಂಪನಿಗಳ ಜಾಹೀರಾತನ್ನು ನೋಡಿ ನೀವು ಆ ಪ್ರೋಟೀನ್ ಈ ಪ್ರೋಟೀನ್ ಎಲ್ಲ ಆ ಶೇಕು ಈ ಶೇಕು ಕುಡಿತಾ ಇದ್ದೀರಾ, ಸೈಡ್ ಇಫೆಕ್ಟ್ ಅನ್ನ ಟಿವಿಯಲ್ಲಿ ನೋಡ್ತಾ ಇದ್ದೀರಾ, ಅನೇಕರಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿದೆ, ಅನೇಕರಿಗೆ ಸಡನ್ ಆಗಿ ಅನೇಕ ಸಮಸ್ಯೆಗಳನ್ನು ಉಂಟು ಮಾಡಿದೆ. ಆದ್ರೆ ನಮ್ಮ ವೇ ಪ್ರೋಟೀನ್ ಹಾಗೆ ಮಾಡೋದಿಲ್ಲ. 2 ಸ್ಪೂನ್ ವೇ ಪ್ರೋಟೀನು, 1 ಸೇಬು ಹಣ್ಣು ಅದನ್ನ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕಿ, 1-5 ಬಾದಾಮಿ, 1 ಗ್ಲಾಸ್ ಹಾಲು, 1 ಗ್ಲಾಸ್ ನೀರು ಇದೆಲ್ಲ ಹಾಕಿ ಮಿಕ್ಸಿಯಲ್ಲಿ ತಿರುಗಿಸಿ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗಿಂತ ಪೂರ್ವದಲ್ಲಿ ಅಥವಾ ಬ್ರೇಕ್ಫಾಸ್ಟ್ ಬದಲಿಗೆ ಅಥವಾ ರಾತ್ರಿ ಊಟದ ಬದಲಿಗೆ ರಾತ್ರಿ ಊಟಕ್ಕಿಂತ ಪೂರ್ವದಲ್ಲಿ ತೆಗೆದುಕೊಳ್ಳೋದ್ರಿಂದಾಗಿ ನೀವು ಊಟವನ್ನು ಕಡಿಮೆ ಮಾಡ್ತೀರಾ, ಸಾಕಷ್ಟು ಪ್ರೋಟೀನು ಸಿಗುತ್ತೆ, ಜೊತೆಗೆ ಈ ಮಸಲ್ ಕ್ರ್ಯಾಂಪ್ ಆಗೋದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಮಾಂಸಖಂಡಗಳಿಗೆ ಪ್ರೋಟೀನ್ ಬೇಕು, ಸೊ ಆ ಪ್ರೋಟೀನ್ ನಮಗೆ ಸಿಗುತ್ತೆ. ಸಸ್ಯಾಹಾರಿಗಳಲ್ಲಿ ಪ್ರೋಟೀನ್ ಕೊರತೆ ಇದೆ, ಸೊ ಪ್ರೋಟೀನ್ ನಮಗೆ ಸಿಗಲಿಕ್ಕೆ ಈ ಒಂದು ಪ್ರೋಟೀನ್ ಶೇಕಿಂದ ಸಾಧ್ಯ. ಸೊ ಇದಕ್ಕೆ ನೀವು ಆಲ್ಫಾ ನ್ಯಾಚುರಲ್ ವೇ ಪ್ರೋಟೀನ್ ಖಂಡಿತ ನಿಮಗೆ ಲಭ್ಯ ಇದೆ, ಅದನ್ನು ತರಿಸ್ಕೊಳ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ, ಡಾಕ್ಟ್ರೇ ಇವತ್ತು ಮಸಲ್ ಕ್ರ್ಯಾಂಪ್ ಅನ್ನು ಕಡಿಮೆ ಮಾಡಲಿಕ್ಕೆ ಅತ್ಯಂತ ಪರಿಣಾಮಕಾರಿ ಮನೆಯಲ್ಲೇ ಮಾಡುವಂತಹ ಸರಳ ಉಪಾಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಪ್ರಕೃತಿಯ ನಡುವೆ, ನಿಸರ್ಗದ ನಡುವೆ, ಶಿರಸಿಯಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿ ನಿಸರ್ಗ ಮನೆ, ಸೊ ನಿಸರ್ಗ ಮನೆ ಅಂತಲೇ ನೀವು ಸರ್ಚ್ ಮಾಡಬೇಕು, ಇಲ್ಲದಿರ ಕನ್ಫ್ಯೂಸ್ ಆಗುತ್ತೆ. ನಿಸರ್ಗ ಮನೆ ಅನ್ನುವಂತಹ ಒಂದು ಆಸ್ಪತ್ರೆ, ಅದು ವೇದ ವೆಲ್ನೆಸ್ ಸೆಂಟರ್ ಅಂತ ಆಸ್ಪತ್ರೆ ಹೆಸರು. ನಿಸರ್ಗ ಮನೆ ಆವಾರ, ಯಾಕೆಂದ್ರೆ ನಿಸರ್ಗದಲ್ಲೇ ಇದೆ. ನಿಸರ್ಗ ಮನೆ ಆವಾರದಲ್ಲಿ ನಾನು ಕೂಡ ಡಾಕ್ಟರ್ ವೆಂಕಟರಮಣ ಇಲ್ಲೇ ವಾಸಿಸ್ತಾ ಇದ್ದೇನೆ, ಜೊತೆಗೆ ನನ್ನ ಕುಟುಂಬ ಕೂಡ ಇದೆ, ನಮ್ಮ ವೈದ್ಯರ ಬಳಗ ಇಲ್ಲೇ ಇದ್ದಾರೆ. ಸೊ 24x7 ನಿಮಗೆ ಕೇರ್ ಕೊಡಲಿಕ್ಕೆ ನಾವು ರೆಡಿ ಇದ್ದೇವೆ. ನೇಚರಲ್ಲಿ ಪ್ರಕೃತಿಯ ನಡುವೆ, ಪಕ್ಷಿಗಳ ಕಲರವದ ನಡುವೆ ನೀರು ಹರಿತಾ ಇದೆ. ಸೊ ಆ ನೀರಿನ ಸೌಂಡಿನ ನಡುವೆ ನೀವು ಪ್ರಕೃತಿಯನ್ನು ಎಂಜಾಯ್ ಮಾಡ್ತಾ ಖಂಡಿತವಾಗಿ ಪ್ರಕೃತಿ ಚಿಕಿತ್ಸೆಯನ್ನು, ಯೋಗ ಚಿಕಿತ್ಸೆಯನ್ನು, ಆಯುರ್ವೇದ ಚಿಕಿತ್ಸೆಯನ್ನು, ಫಿಸಿಯೋಥೆರಪಿ ಚಿಕಿತ್ಸೆಯನ್ನು, ಫಂಕ್ಷನಲ್ ಮೆಡಿಸಿನ್ ಚಿಕಿತ್ಸೆಯನ್ನು ಪಡೆಯಲಿಕ್ಕೆ ಸಾಧ್ಯ. ಸೊ ಬನ್ನಿ, ಚಿಕಿತ್ಸೆಯನ್ನು ಪಡೆಯಿರಿ, ತೊಂದರೆ ಇದ್ದವರು ಅನ್ನುವಂಥ ಮಾತನ್ನು ಹೇಳ್ತಾ ಡಾಕ್ಟರಿಗೂ ಧನ್ಯವಾದಗಳು, ತಮಗೂ ವಂದನೆಗಳು.

ಮಾಡುವ ಸಾಧ್ಯವಳು. ಈ ಪೇಡಿ ಅಜ್ಞಾನ ಮನಸ್ಸಿಡ ದೌರ್ಬಲ್ಯ ಇದೆಲ್ಲ ತಿಳುವಳಿಕೆ ಕೊರತೆಲು ಉಂಡಾವಳು. ಆರ್ ತಂಡು ಸೊರಪನಿಡೆಲ್ಲ ಶ್ರದ್ಧೆಲು ಪಿನ ಉತ್ತೇಜನತಲ ಆಕಡಾನ ಅವುಂಡೆ ಸಮಾಜ ಪಿನ ಸಮುದಾಯ ಖಂಡಿತ ಮೆಚ್ಚಿಡು ಗೌರವಿಸಿಟ್ಟು ಪುರಸ್ಕರಿಸಿಡು. ಇದು ನೇರು ಅಂಗಂತೋ ಇನ್ಸಾನಿಗೆ ಜೀವನತಲು ಸುಲಭತಲು ಜಯಿಸೋಗು ಸಾಧ್ಯವಳು. ಧೈರ್ಯ ಪಿನ್ನ ಆತ್ಮವಿಶ್ವಾಸ ಚೆಲ್ರದು ಮನಸ್ಸ ಮಾರಲು ಶ್ರದ್ಧೆಡೆ ಉಂಡಾಕಡು. ನಲ್ಲು ನಲ್ಲು ಸರ್ವಪಣಿಕೆಲ್ಲ ಶ್ರದ್ಧೆಮೇ ಮೂಲ ಮಂತ್ರ ಆಯಿಟಿಕ್ಕಡೆ. ಶ್ರದ್ಧೆಲಾಯಿಟ್ಟು ಮನಸ್ಸ ತಂಡು ಪ್ರತಿ ಕರ್ತವ್ಯತೆಂ ನಲ್ಲು ನೆಲಲು ನಿರ್ವಹಿಸಿ ಉಂಟು ಪೋಂಡ. ಶ್ರದ್ಧೆ ಪಿನ ಸ್ವರಾಕುಡು ಉತ್ತೇಜನ ಚೆಲ್ರದು ಒರೆ ಪಾವುಲಿಡು ಜಂಡು ಮೊಗ ಇನ್ನ ಪೋಲೆ. ಶ್ರದ್ಧೆ ಒರು ವೇಳೆ ಮನಸ್ಸಿಗೂ ಇಲ್ಲಾಂಟಾಯಂಗ್ ತನ್ನಲ್ಲಿ ಸಾಧ್ಯ ಇನ್ನು ಸಾಧಾರಣತ್ತು ಸ್ವರಂ ಕೂಡ ಅವನಿಗೂ ಅಸಾಧ್ಯ ಆಯಿಟು ಕಾಂಡು. ಶ್ರದ್ಧೆ ಒರು ವೇಳೆ ಮನಸ್ಸಿಗೂ ಇಲ್ಲಾಂಟಾಯಂಗ್ ತನ್ನಲ್ಲಿ ಸಾಧ್ಯ ಇನ್ನು ಸಾಧಾರಣತ್ತು ಸ್ವರಂ ಕೂಡ ಅವನಿಗೂ ಅಸಾಧ್ಯ ಆಯಿಟು ಕಾಂಡು. ಶ್ರದ್ಧೆ ಚೆಲ್ರದೆ ಅವನಿಗೂ ತನ್ನಲ್ಲಿ ಇಲ್ಲಾತು ಶಕ್ತಿಯ ಕೊಡ್ತಿಟ್ಟು ಜೀವನದಲ್ಲಿ ಉತ್ತೇಜನ ಪಿರ್ಸಪಾಡು ಪಿನ ಒರ್ಮೆ ಪಾಡು ನೊರೆಯೋಗು ಸಾಧ್ಯ ಅವಳು. ಆರೊಟ್ಟುಗೂ ಶ್ರದ್ಧೆ ಉಂಡ ಅವನಿಗೂ ನಿರಾಸೆ ಚೆಲ್ರದೇ ಇಲ್ಲ. ಇದು ಗಾಂಧೀಜಿ ಚೆನ್ನ ಪಾಲಕ. ಇನ್ಸಾಂಡು ಕಲ್ಬುಡು ಉಲ್ಗ ಉಲ್ಲೋ ಆ ಸುಪ್ತ ಪ್ರತಿಭೆಡೆ ಅಡಚಿಟ್ಟು ಎನಿಪಾಟು ನಿಂಗೆ ಮುಖ್ಯಮಾಯಿಟ್ಟು ಅವನಿಗೂ ಶ್ರದ್ಧೆ ಬೇನು ಅಂಗನಮೇ ಪ್ರೋತ್ಸಾಹಂ ಬೇನು. ಇವರು ವಿಶೇಷಮಾಯು ಶಕ್ತಿಡೆ ದುನಿಯಾವುಡು ಪರ್ತಲು ಕ್ರಮತ್ತಲು ಕೊಂಪೋಯಂಗೆ ಭೌತಿಕ ಪಿನ್ನ ವೈಜ್ಞಾನಿಕ ಬೆಳವಣಿಗೆ ಸಾಧ್ಯ ಅವಳು. ಅದೇ ಶಕ್ತಿಡೆ ಭಾವನೆ ಆ ಯೋಚನೆ ಪಿನ್ನ ವಿವೇಚನೆಡೆ ಪರ ಕುಂಪೋಯಂಗೆ ಈ ಕಲೆ ಈ ಸಾಹಿತ್ಯ ಪಿನ್ನ ಸಂಸ್ಕೃತಿ ಚೊಲ್ರ ಭೌತಿಕ ಬೆಳವಣಿಗೆಗೆ ಅದು ಕಾರಣ ಅವಳು. ಶ್ರದ್ಧೆ ಪಿನ್ನ ನಂಬಿಕೆಂಗ ನಿಶ್ಚಿತ ಜೀವನತಲು ಒರು ಘನತೆ ಒರು ನೆಮ್ಮದಿ ಪಿನ ಭದ್ರತೆಡೆ ಇನ್ಸಾನಿಗೆ ತಂಡು. ಜಯಿಸಿಡು ಶಕ್ತಿ ತನ್ನಲ್ಲು ಇನ್ನೆಂಗುಂ ಅಂಧ ಶ್ರದ್ಧೆಲಾಯಿಟ್ಟು ಸೋಕುಡು ಭಾವನೆಡೆ ಹೊಂದಿಟ್ಟುಲ್ಲೋ ಇನ್ಸಾನ ಈ ಜೀವನತಲು ಎಪ್ಪಂ ಜಯಿಸಿಲ್ಲ. ನಂಗ ಎಪ್ಪಂ ನಂಗಲ್ಲಿ ಏದು ಪನಿ ಆವುಡು ಚೆಲ್ರು ಆತ್ಮವಿಶ್ವಾಸತೆ ಹೊಂದಿಟ್ಟಿಕ್ಕೊನೆ ಹೊರತು ನಂಗಲ್ಲಿ ಆವುಲ್ಲ ಚೆಲ್ರು ಅವಿಶ್ವಾಸತೆ ಮನಸ್ಸಲ್ಲಿ ಬೈಚೊಲಗು ತೀರ. ಇನ್ಸಾಂಡು ಚೈತನ್ಯಮೇ ಜೀವನತಲು ಸರ್ವಸ್ವ ಆಯಿಟುಂಡು. ಆ ಚೈತನ್ಯ ಆ ಇನ್ಸಾಂಡು ಹೃದಯದಲ್ಲಿ ಎಪ್ಪಂ ನೊರಂಜಿಟ್ಟಿಕ್ಕೊನು. ಅವನ್ ತಂಡು ನಡವಡಿಲು ಆಚಾರ ವಿಚಾರ ತಲುಪಿನ ತಂಡು ನಾಲ್ತು ನಾಲ್ತು ಜೀವನದಲ್ಲಿ ಅದಡೆ ರೂಢಿಸಿಯಪ್ಪ ಅವನು ಜೀವನ ನಲ್ಲ ಅವಡು. ಈ ಚೈತನ್ಯ ಚೆಲ್ರದೇ ಶ್ರದ್ಧಾತ್ಮಕ ಜೀವನತ್ತು ಪ್ರೇರಕ ಶಕ್ತಿ. ಆ ಜೀವನದಲ್ಲಿ ಎಪ್ಪಂ ವಿಶ್ವಾಸ ಬೇನು. ತಾನು ಮಿಂಜುಗಾಯಿಟ್ಟು ತಿನ್ನಡೇ ಚೆಲ್ರೋ ಓರ್ಮೆ ಇನ್ಸಾನ ಯೋನಿಗು ಜೀವನದಲ್ಲಿ ಬೇನೆ ಹೊರತು ತಿನ್ನುಗಾಯಿಟ್ಟು ಮಿಂಜಿಡ ಪೋಲೆ ತಪ್ಪು ಕಲ್ಪನೆ ಜೀವನದಲ್ಲಿ ಎಪ್ಪಂ ಇಕ್ಕೋಗುತ್ತೀರ. ಆ ಪೀರ್ಸ ಪಾಡ್ ಆ ಓರ್ಮೆ ಪಾಡ್ ಆ ನೇರ್ ಆ ವಿಶ್ವಾಸ ಪಿನ ಪ್ರಾಮಾಣಿಕತೆ ಜೀವನದಲ್ಲಿ ನಂಗ ಅಳವಡಿಸಿಯಪ್ಪಮೆ ನಂಗಲೆ ಆದರ್ಶ ಜೀವನ ಅವಡು ಅರ್ಥಪೂರ್ಣ ಜೀವನ ಅವಡು.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಅಂಡಮಾನ್ ಇತಿಹಾಸದೊಳಗೊಂದು ಪಯಣ, ಈ ಪುಸ್ತಕದ ಅನುವಾದಗಾರ್ತಿ ಡಾಕ್ಟರ್ ರಾಜಲಕ್ಷ್ಮಿ ಎನ್ಕೆ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ಎಲ್ಲರಿಗೂ ನಮಸ್ಕಾರ. ಬಹುಶಃ ಈ ಕ್ಷಣಕ್ಕಾಗಿ ನಾನು ಸುಮಾರು ತಿಂಗಳುಗಳಿಂದ, ಬಹುಶಃ ವರ್ಷಗಳಿಂದಲೇ ಕಾಯ್ತಾ ಇದ್ದೆ ಅನಿಸುತ್ತೆ. 2023 ನಾನು ಅಂಡಮಾನ್ಗೆ ಹೋಗಿದ್ದು. ಅಂಡಮಾನ್ಗೆ ಹೋಗುವಾಗ ನಾನೊಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿನೇ ಅಂಡಮಾನಿಗೆ ಹೋಗಿದ್ದೆ. ಆ ಕನ್ನಡದಲ್ಲಿ ಲಭ್ಯ ಇರುವಂಥ ಕೆಲವು ಪುಸ್ತಕಗಳನ್ನು ಓದಿಕೊಂಡು ನಾನು ಅಂಡಮಾನಿಗೆ ಹೋಗಿದ್ದೆ. ಅದರಲ್ಲಿ ತೇಜಸ್ವಿಯವರು ಬರೆದ ಅಲೆಮಾರಿಗಳ ಅಂಡಮಾನ್ ಇರಬಹುದು, ಅಥವಾ ನಂತರ ಆರಂಭಿಕ ವರ್ಷಗಳಲ್ಲಿ ಅಲ್ಲಿಗೆ ಪ್ರವಾಸ ಮಾಡಿದ ರಹಮತ್ ತರೀಕೆರೆಯವರ ಪುಸ್ತಕ ಇರಬಹುದು. ಈ ಪುಸ್ತಕಗಳನ್ನು ಓದಿ ಅಲ್ಲಿ ಏನನ್ನು ನೋಡಬೇಕು ಅನ್ನುವ ಮಾಹಿತಿಯನ್ನು ಹಿಡ್ಕೊಂಡು ಹೋಗಿದ್ದೆ. ಮತ್ತು ನಮಗೆಲ್ಲರಿಗೂ ಪರಿಚಿತವಾಗಿರುವಂಥ ಸೆಲ್ಯುಲಾರ್ ಜೈಲ್ ನಮ್ಮ ಮುಖ್ಯ ಒಂದು ಸ್ಥಳ ಅಂತ ಹೇಳಿ ಅಂದ್ಕೊಂಡಿದ್ದೆ. ಯಾಕಂದರೆ ನಾವು ಅಂಡಮಾನ್ ಅಂತ ಹೇಳುವಾಗ ಅಂದ್ಕೊಳ್ಳೋದು ಕಾಲಾಪಾನಿ ಮತ್ತು ಸೆಲ್ಯುಲಾರ್ ಜೈಲ್ ಅಂತ. ಸೊ ಅದನ್ನೇ ಕೇಂದ್ರವಾಗಿಟ್ಕೊಂಡು ನಾನು ಅಂಡಮಾನಿಗೆ ಪ್ರವಾಸಕ್ಕೆ ಅಂತೇಳಿ ಹೋದವಳು. ಸೊ ಅಲ್ಲಿ ಪ್ರವಾಸಕ್ಕೆ ಹೋದ್ಮೇಲೆ ಅದರ ಜೊತೆಗೆ ಅಲ್ಲಿಯ ನೈಸರ್ಗಿಕ ಸೌಂದರ್ಯ, ಅಲ್ಲಿರುವ ಬೀಚ್ಗಳು ಅಥವಾ ಕೋರಲ್ ರೀಫ್ಗಳು, ಇವುಗಳೆಲ್ಲವೂ ಕೂಡ ನನಗೆ ಬಹಳ ಇಷ್ಟ ಆಯಿತು. ಮತ್ತು ಓ, ಅಂಡಮಾನ್ ಪರವಾಗಿಲ್ಲ, ಇನ್ಯಾರಾದರೂ ಪ್ರವಾಸ ಹೋಗೋದಾದರೆ ಇಲ್ಲಿ ಹೋಗಿ ಅಂತ ಹೇಳ್ಬೋದು ಅಂತ ಅಂದ್ಕೊಂಡು ನಾನು ಅಂಡಮಾನ್ಗೆ ಪ್ರವಾಸ ಮಾಡಿದವಳು. ಆದರೆ ಕೊನೆಯ ದಿನ ವಾಪಸ್ ಬರುವಾಗ ಎಲ್ಲರಿಗೂ ಏನಾದರೂ ಉಡುಗೊರೆ ತಗೊಳ್ಳೋಣ ಅಂತ ಹೇಳಿ ನಾವಿಬ್ಬರು ಅಲ್ಲಿ ಎಂಪೋರಿಯಮ್ಮಿಗೆ ಹೋದಾಗ ನನಗೆ ಶಕುಂತಲಾ ಶಿವರಾಮ್ ಅವರ ಪುಸ್ತಕ ಕಣ್ಣಿಗೆ ಬಿತ್ತು. ಅದು ಹಿಂದಿ ಭಾಷೆಯಲ್ಲಿಯೂ ಇತ್ತು, ಅದು ಇಂಗ್ಲೀಷ್ ಭಾಷೆಯಲ್ಲಿಯೂ ಇತ್ತು. ಮೂಲತಃ ಅವರು ಅದನ್ನು ಹಿಂದಿ ಭಾಷೆಯಲ್ಲಿ ಬರೆದಿದ್ದಾರೆ, ಅದರ ಟ್ರಾನ್ಸ್ಲೇಷನ್ ಆಗಿ ಇಂಗ್ಲೀಷ್ ಭಾಷೆಯಲ್ಲಿ ಇತ್ತು. ನಾನು ಹಿಂದಿಯಲ್ಲಿ ಅಷ್ಟು ಸುಲಲಿತವಾಗಿ ಮಾತಾಡೋದಾಗಲಿ ಅಥವಾ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಧಾನ ಆಗೋದ್ರಿಂದ ನಾನು ಇಂಗ್ಲೀಷ್ ಭಾಷೆಯ ಪುಸ್ತಕವನ್ನು ಕೈಗೆತ್ಕೊಂಡಿದ್ವಿ. ಆಮೇಲೆ ಅದನ್ನು ಬಂದ ಮೇಲೆ ಬೇಗ ಅದನ್ನೇನು ನೋಡೋಕ್ಕೆ ಹೋಗಲಿಲ್ಲ, ನಮ್ಮ ಉಡುಗೊರೆಗಳ ವಿಲೇವಾರಿಯಾಗಿ ಮಾಡೋಕ್ಕೇನು ಕೆಲಸ ಇಲ್ಲ ಅನ್ನುವಾಗ ಪುಸ್ತಕ ಎತ್ಕೊಂಡಾಗ ನನಗೆ ಒಂದು ರೀತಿಯ ವಿಷಾದ ನನ್ನನ್ನು ಆವರಿಸ್ಕೊಳ್ತು. ಯಾಕೆಂತ ಹೇಳಿದರೆ, ಈ ಪುಸ್ತಕವನ್ನು ಮೊದಲೇ ಓದಿ ನಾನು ಅಂಡಮಾನಿಗೆ ಹೋಗಿದ್ದರೆ ನಾನು ಬಹುಶಃ ಅಂಡಮಾನನ್ನು ನೋಡುವ ದೃಷ್ಟಿ ಬೇರೆ ಆಗ್ತಾ ಇತ್ತು ಅಂತ. ನಾನು ಕಾಲಿಟ್ಟ ನೆಲದಲ್ಲಿ ಸಾಕಷ್ಟು ರಕ್ತ ಚೆಲ್ಲಿದೆ, ನಾನು ಕಾಲಿಟ್ಟ ನೆಲದಲ್ಲಿ ಹಿಂಸೆ ತಾಂಡವವಾಡ್ತಾ ಇತ್ತು, ನಾನು ಕಾಲಿಟ್ಟ ನೆಲದಲ್ಲಿ ಬದುಕು ತುಂಬ ಬರ್ಬರವಾಗಿತ್ತು, ಹತಾಶೆಯ ಭೂಮಿ ಆಗಿತ್ತು. ಇದೆಲ್ಲವೂ ನನಗೆ ಗೊತ್ತಿದ್ದರೆ ಬಹುಶಃ ನಾನು ಅದನ್ನು ಪ್ರವಾಸಿ ತಾಣವಾಗಿ ನೋಡೋದಕ್ಕೆ ಬದಲಾಗಿ ಇಲ್ಲೊಂದು ಜೀವಂತವಾಗಿ ಇರುವಂಥ ಒಂದು ಆರ್ಥನಾದ ಇದೆ, ಅದು ಕೂಡ ಅಂಡಮಾನ್ ಅಂತ ಹೇಳಿ ನಮಗೆ ಗೊತ್ತಾಗ್ತಾ ಇತ್ತು ಅಂತ ಹೇಳಿ ನನಗೆ ಅನಿಸಿತು. ಇದನ್ನು ಅನುವಾದ ಮಾಡೋದಕ್ಕೆ ನನಗೆ ಮೂರು ಮುಖ್ಯ ಕಾರಣಗಳಿತ್ತು. ಮೊದಲನೇದೇನು ಅಂದರೆ, ಅಂಡಮಾನ್ ಅಂದರೆ ಕೇವಲ ಪ್ರವಾಸಿ ತಾಣ ಅಲ್ಲ. ಇಷ್ಟರವರೆಗೆ ನಮಗೆ ಕನ್ನಡದಲ್ಲಿ ಲಭ್ಯವಿರುವ ಸಾಹಿತ್ಯ ಅದೊಂದು ಪ್ರವಾಸಿ ತಾಣವಾಗಿ ಹೇಗೆ ಬಿಂಬಿಸ್ತಾ ಇದೆಯೋ ಅದಕ್ಕೂ ಮೀರಿದ ಅಂಡಮಾನ್ ಇದೆ ಅಂತ ಹೇಳಿ ಕನ್ನಡದ ಓದುಗರಿಗೆ ಪರಿಚಯ ಮಾಡಬೇಕಾದಂಥ ಒಂದು ಜವಾಬ್ದಾರಿ ನನಗೆ ಇದೆ ಅಂತ ಹೇಳಿ ನನಗೆ ಅನ್ನಿಸ್ತು. ಎರಡನೇ ಕಾರಣ ಏನು ಅಂತ ಹೇಳಿದರೆ, ಇತಿಹಾಸದ ಪುಸ್ತಕಗಳು, ನಾವು ಪಠ್ಯಪುಸ್ತಕಗಳಾಗಿ ಓದುವ ಇತಿಹಾಸದ ಪುಸ್ತಕಗಳು, ಪಠ್ಯಪುಸ್ತಕವಾಗಿ ಓದದೇ ಇರುವಂಥ ಸಾಕೇತ್ ರಾಜನ್ ಬರೆದ ಕರ್ನಾಟಕದ ಇತಿಹಾಸ ಪುಸ್ತಕ ಇರಬಹುದು, ಅಥವಾ ರೋಮಿಲತಾ ಪರ್ವ ಬರೆದ ಇತಿಹಾಸದ ಪುಸ್ತಕಗಳನ್ನು ನೋಡಿದರೆ ಅದನ್ನು ನಾನು ಬದಿಗಿಟ್ಟು ನಮಗೆ ಪಠ್ಯಪುಸ್ತಕಗಳಲ್ಲಿ ಬರುವಂಥ ಬಹುಪಾಲು ವಿದ್ಯಾರ್ಥಿಗಳನ್ನು ತಲುಪುವಂಥ, ಬಹುಪಾಲು ಜನರನ್ನು ತಲುಪುವಂಥ ವಿದ್ಯಾಸ ಏನು ಅಂದರೆ, ಪ್ರಭುತ್ವದ ಸುತ್ತವೇ ಗಿರಿಕಿ ಹೊಡಿತಾ ಇರುತ್ತೆ. ಪ್ರಭುತ್ವದ ಇತಿಹಾಸ ಏನಿದೆಯೋ ಅದೇ ಸಾಮಾನ್ಯ ಜನರ ಇತಿಹಾಸ ಅನ್ನುವಂತೆ ಬಿಂಬಿತ ಆಗ್ತಾ ಇರುತ್ತೆ. ಅದು ಮೇಲಿಂದ ಕೆಳಗಕ್ಕೆ, ಮೇಲಿಂದ ನೋಡುವಾಗ ಕೆಳಗೆ ಹೇಗೆ ಕಾಣುತ್ತೆ ಅಂತ ಹೇಳುವ ರೀತಿಯಲ್ಲಿ ಇರುತ್ತೆ. ಆದರೆ ನನಗೆ ಯಾವತ್ತೂ ಕೂಡ ಪ್ರಭುತ್ವ ಆಕರ್ಷಿಸಿಲ್ಲ. ನನ್ನನ್ನು ಆಕರ್ಷಿಸಿದ್ದು ದಿನನಿತ್ಯವೂ ಇರುವಂಥ ಕಷ್ಟಗಳ ನಡುವೆ ಜನರು ಹೇಗೆ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಒಂದು ಆಪ್ಟಿಮಿಸಮನ್ನು ಬೆಳೆಸ್ಕೊಳ್ತಾರೆ ಅಂತ ಹೇಳಿ. ನನಗೆ ಜೀವನದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ಆಪ್ಟಿಮಿಸಮ್ ಮತ್ತು ಹೋಪ್. ಮನುಷ್ಯ ಯಾವಾಗ ತನ್ನ ಹೋಪನ್ನು ಕಳ್ಕೊಳ್ತಾನೋ, ನಿರೀಕ್ಷೆಗಳನ್ನು ಕಳ್ಕೊಳ್ತಾನೋ, ಆಗ ಅವನು ಬದುಕಿದ್ದು ಸತ್ತಿರ್ತಾನೆ. ನನಗೆ ಈ ಪುಸ್ತಕ ಆ ಹೋಪನ್ನು ನೀಡಿತು. ಶಕುಂತಲಾ ಶಿವರಾಮ್ ಆ ಕಷ್ಟ ನಷ್ಟಗಳ ನಡುವೆ ಕೂಡ, ನಾಳೆ ಬದುಕಿರ್ತೇವೋ ಇಲ್ವೋ, ನಾಳೆ ನಮಗೆ ಯಾವ ಹಿಂಸೆ ಕಾದಿದೆಯೋ ಗೊತ್ತಿಲ್ಲ, ಆದರೂ ಜನರು ಬದುಕೋದಕ್ಕೆ ಆಸೆಪಟ್ಟು ಬದುಕನ್ನು ಮುನ್ನಡೆಸ್ತಾರೆ. ಸೊ ಅದು ನನಗೆ ಎರಡನೇ ಕಾರಣ ಆಯಿತು. ಒಂದು ಆರ್ತನಾದದ ಒಳಗೂ ಕೂಡ ಶಕ್ತಿ ಇತ್ತು, ಜೀವಂತಿಕೆ ಇತ್ತು, ನಾಳೆ ನಾವು ಬದುಕನ್ನು ಕಟ್ಟಿಕೊಳ್ಳಬಹುದು, ನಮಗೆ ಸ್ವಾತಂತ್ರ್ಯ ಸಿಕ್ಕುತ್ತೆ, ನಾಳೆ ನಮಗೆ ಒಳ್ಳೆಯದಾಗುತ್ತೆ ಅನ್ನುವ ಆಶಾವಾದ ಇತ್ತು. ಇದು ಎರಡನೇ ಕಾರಣ ನಾನು ಇದನ್ನು ಅನುವಾದಕ್ಕೆ ಎತ್ತಿಕೊಂಡದ್ದು. ಮೂರನೇ ಮತ್ತು ಕೊನೆಯ ಕಾರಣ ಏನು ಅಂತ ಹೇಳಿದರೆ, ನನಗೆ ಮಹಿಳೆಯರು ಹೇಗೆ ಬದುಕನ್ನು ಕಟ್ಕೊಳ್ತಾರೆ ಅಂತ ಹೇಳೋದು ತುಂಬ ಮುಖ್ಯ. ಮಹಿಳೆಯರನ್ನು ಮುನ್ನೆಲೆಗೆ ತರದೇ ಬರುವಂಥ ವ್ಯತ್ಯಾಸಗಳು ಸಾಕಷ್ಟಿವೆ. ಒನಕೆ ಒಬ್ಬನ ಬಗ್ಗೆ ಮಾತಾಡ್ತೇವೆ, ಆದರೆ ನಾವು ಅಷ್ಟರ ಮಟ್ಟಿಗೆ ಅದಕ್ಕಿಂತಲೂ ಜಾಸ್ತಿ ಬಹುಶಃ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಮಾತಾಡ್ತೇವೆ. ಹಾಗಾಗಿ ನನಗೆ ಒನಕೆ ಒಬ್ಬವನ್ನದೇ ಒಂದು ಇತಿಹಾಸ ಯಾಕಾಗಬಾರ್ದು ಅಂತ. ಹೆಣ್ಣು ಮಕ್ಕಳು ಹೇಗೆ ಇತಿಹಾಸದ ಭಾಗವಾಗದೇ ತಮ್ಮ ಬದುಕನ್ನು ಕಟ್ಕೊಳ್ತಾರೆ, ಮತ್ತು ಅವರನ್ನು ಇತಿಹಾಸದ ಭಾಗವಾಗಿ ಮಾಡದೇ ಒಂದು ಪ್ರಭುತ್ವ ಹೇಗೆ ತನ್ನನ್ನು ತಾನು ಬೆಳೆಸ್ಕೊಳ್ಳುತ್ತೆ ಅಂತ ಹೇಳುವಂಥದ್ದು. ಸೊ ಈ ಮೂರು ಕಾರಣಗಳಿಗಾಗಿ ನಾನು ಕನ್ನಡದ ಓದುಗರಿಗೆ ಶಕುಂತಲಾ ಶಿವರಾಮ್ ಅವರ ಅಂಡಮಾನ್ ಎ ಜರ್ನಿ ಥ್ರೂ ಹಿಸ್ಟ್ರಿ ಅನ್ನುವ ಪುಸ್ತಕವನ್ನು ಅನುವಾದ ಮಾಡಿದೆ. ಮತ್ತು ಈ ಪುಸ್ತಕವನ್ನು ನಾನು ಯಾರಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳಿದರೆ, ಅಲ್ಲಿ ಬದುಕು ಕಟ್ಟುವುದಕ್ಕೆ ಆಶಾವಾದವನ್ನು ಬೆಳೆಸ್ಕೊಂಡು ಎಲ್ಲ ನೋವುಗಳ ನಡುವೆ ತಮ್ಮ ಜೀವನವನ್ನು ಕಟ್ಟಿಕೊಂಡು ತಮ್ಮ ಮಕ್ಕಳಿಗೂ ಜೀವನ ಕೊಡುವುದಕ್ಕೆ ಹೋರಾಟ ಮಾಡಿದಂಥ ಮಹಿಳೆಯರಿಗೆ ಅದು ಅರ್ಪಣೆ ಅಂತ ನಾನು ಅಂದ್ಕೊಳ್ತೇನೆ. ನೀವು ಪುಸ್ತಕವನ್ನು ಓದಿದರೆ ಬಹುಶಃ ಆ ಸಂಕಟದಲ್ಲಿ ಪಾಲುದಾರರಾಗಲಿಲ್ಲ, ನಾವು ಆರಾಮವಾಗಿ ಹುಟ್ಟಿ ಬೆಳೆದವರು, ಆದರೆ ಈ ಪುಸ್ತಕವನ್ನು ಓದುವ ಮೂಲಕ ಬಹುಶಃ ಅವರಿಗೆ ಒಂದು ಗೌರವವನ್ನು ಸೂಚಿಸ್ಬೋದು. ಮತ್ತು ಈ ಪುಸ್ತಕದಲ್ಲಿ ಹೀಗಿದೆ ಅನ್ನುವ ವಿಷಯವನ್ನು ನೀವು ಬೇರೆಯವರಿಗೆ ಹೇಳಿದರೆ ಬಹುಶಃ ಆಗ ಇದ್ದಂಥ ಒಂದು ಬರ್ಬರ ಜೀವನಕ್ಕೆ ನಾವು ಈಗ ಒಂದು ಗೌರವವನ್ನು ಸೂಚಿಸಬಹುದು ಅಂತ ಅನಿಸುತ್ತೆ. ಈ ಪುಸ್ತಕದ ಅನಾವರಣ ನನಗೆ ಆಗಸ್ಟ್ ತಿಂಗಳಲ್ಲೇ ಆಗಬೇಕು ಅಂತ ಇತ್ತು, ಯಾಕಂದರೆ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಅಂತ ನೆನಪು ಮಾಡ್ಕೊಳ್ತೇವೆ. ನನಗೆ ಆಗಸ್ಟ್ ಇಡೀ ತಿಂಗಳು ಸ್ವಾತಂತ್ರ್ಯವನ್ನು ನೆನಪು ಮಾಡಿಕೊಳ್ಳುವಂಥ ಸಮಯ. ಸೊ ಸ್ವಾತಂತ್ರ್ಯವನ್ನು ನೆನಪು ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಬಹುಶಃ ನಾವು ನೆನಪು ಮಾಡಿಕೊಳ್ಬೇಕಾದದ್ದು, ನಾವು ಏನೆಲ್ಲ ಸಂಕಟಗಳನ್ನು ಜೀವನದಲ್ಲಿ ಪಡಲಿಲ್ಲ ಮತ್ತು ಸ್ವಾತಂತ್ರ್ಯವನ್ನು ಎಷ್ಟು ಸಂತೋಷವಾಗಿ ಅನುಭವಿಸ್ತಾ ಇದ್ದೇವೆ. ಹಾಗಾಗಿ ಈ ದೇಶಕ್ಕೆ ನಮ್ಮ ಜವಾಬ್ದಾರಿ ಏನು ಅಂತ ಹೇಳಿ, ಸೊ ಈ ದೇಶದ ಜವಾಬ್ದಾರಿಯನ್ನು ಗುರುತರವಾಗಿ ನೆನಪಿಸುವಂಥ ಪುಸ್ತಕ ಇದಾಗಲಿ ಎನ್ನುವ ಹಾರೈಕೆಯೊಡಿಗೆ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತೇನೆ.
0: ಇಷ್ಟವರೆಗೆ ಡಾಕ್ಟರ್ ರಾಜಲಕ್ಷ್ಮಿ ಎನ್ ಕೆ ಇವರ ಮಾತುಗಳನ್ನು ಕೇಳಿದಿರಿ. ಇದು ರೇಡಿಯೋ ಸಾರಂಗ 107.8 FM.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಜನಧನಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ವಿಕೆ ಕಡಬ. ಸ್ನೇಹಿತರೆ, ಇಂದಿನ ಜನಧನಿ ಕಾರ್ಯಕ್ರಮದಲ್ಲಿ ನಾಟಿ ಕೋಳಿ ಮತ್ತು ಟರ್ಕಿ ಕೋಳಿ ಸಾಕಣೆಯ ಕುರಿತು ಮಾಹಿತಿ ಕೇಳೋಣ. ಈ ಕಾರ್ಯಕ್ರಮದ ಕೊಡುಗೆ ಶ್ರಮಜೀವಿ ಅಗ್ರಿಫಿಲ್ಮ್ಸ್ ಬೆಂಗಳೂರು.
1: ಕೃಷಿ ಪರಿಸರ ಒಂದು ಜೀವ ವೈವಿಧ್ಯತೆಯ ದೊಡ್ಡ ಸಾಗರ. ಇಲ್ಲಿ ಮಾನವನೊಂದಿಗೆ ಗಿಡ ಮರ ಪ್ರಾಣಿ ಪಕ್ಷಿಗಳಿಗೆ ಸಮಾನ ಆದ್ಯತೆ ಇರುತ್ತದೆ. ಹಸು ಆಡು ಕುರಿ ಕೋಳಿಗಳು ಕೃಷಿ ಕುಟುಂಬದ ಪ್ರಮುಖ ಸದಸ್ಯರುಗಳು. ತೀರ ಇತ್ತೀಚಿನವರೆಗೆ ಪ್ರತಿ ಮನೆಯಲ್ಲೂ 10-20 ನಾಟಿ ಕೋಳಿಗಳು ಸುತ್ತಾಡಿಕೊಂಡಿರುತ್ತಿದ್ದವು. ಮಾಂಸದ ಕೋಳಿ ಜನಪ್ರಿಯವಾಗುತ್ತಿದ್ದಂತೆಲ್ಲ ಈ ಗ್ರಾಮೀಣ ಕೋಳಿಗಳು ಕಣ್ಮರೆಯಾಗುತ್ತಿವೆ. ಈಗೀಗ ಗ್ರಾಮ ದೇವತೆ ಮಾರಿ ಮಾಸ್ತಿಗಳಿಗೂ ಫಾರಂ ಕೋಳಿಯದೇ ಬಲಿ ಎಂಬಂತ ಸ್ಥಿತಿ ಬಂದಿದೆ. ಗ್ರಾಮೀಣ ಜನರ ಜೀವನ ಮಟ್ಟ ಸುಧಾರಣೆ, ಹೆಚ್ಚುತ್ತಿರುವ ವಿಭಕ್ತ ಕುಟುಂಬ ಪದ್ಧತಿ, ಎಲ್ಲೆಂದರಲ್ಲಿ ಕಾಣಸಿಗುವ ಮಾಂಸದ ಕೋಳಿ ಫಾರಂಗಳು ಈ ಸ್ಥಿತ್ಯಂತರಕ್ಕೆ ಕೊಡುಗೆ ನೀಡುತ್ತಿವೆ. ಇನ್ನು ಔಷಧಕ್ಕೆ ಕೂಡ ಫಾರಂ ಕೋಳಿ ಮೊಟ್ಟೆಯೇ ಬಳಕೆಯಾಗುತ್ತಿದೆ. ಸರಿಯೋ ತಪ್ಪೋ, ಒಟ್ಟಿನಲ್ಲಿ ಬದಲಾವಣೆಯಾಗಿದ್ದಂತೂ ನಿಶ್ಚಿತ. ಮಾನವನ ಅಭಿರುಚಿ ಕಾಲಕಾಲಕ್ಕೆ ಬದಲಾಗುತ್ತಿರುತ್ತದೆ. 2 ದಶಕಗಳಿಂದ ಬಿಳಿ ಬಣ್ಣದ ಫಾರಂ ಕೋಳಿ ತಿಂದು ಬೇಜಾರಾದ ಹಲವರಿಗೆ ಮತ್ತೆ ನಾಟಿ ಕೋಳಿ ರುಚಿಯೆನಿಸತೊಡಗಿದೆ. ಇತ್ತ ದೊಡ್ಡ ಕಂಪನಿಗಳ ಏಕಸ್ವಾಮ್ಯದಿಂದ ಬೇಸತ್ತ ಕೋಳಿ ಸಾಕಣೆದಾರರು ಕೂಡ ಪರ್ಯಾಯಗಳತ್ತ ಚಿಂತಿಸುತ್ತಿದ್ದಾರೆ. ಪಶು ವಿಜ್ಞಾನಿಗಳು ವೈವಿಧ್ಯತೆಗೆ ಉತ್ತೇಜನ ನೀಡಲೆಂದು ಗ್ರಾಮೀಣ ಕೋಳಿಗಳ ಕುರಿತು ಸಾಕಷ್ಟು ಸಂಶೋಧನಾ ಕಾರ್ಯ ನಡೆಸಿದ್ದಾರೆ. ಇವೆಲ್ಲದರ ಪರಿಣಾಮವಾಗಿ ಮನೆ ಮಟ್ಟಿಗಿದ್ದ ನಾಟಿ ಕೋಳಿ, ಬಾತುಕೋಳಿ, ಟರ್ಕಿ, ಗೌಜುಗನ ಹಕ್ಕಿಗಳು ವಾಣಿಜ್ಯ ಮಟ್ಟದಲ್ಲಿ ಮಿಂಚುತ್ತಿವೆ. ಈ ಬದಲಾವಣೆ ನಮ್ಮ ರಾಜ್ಯಕ್ಕಿಂತ ತಮಿಳುನಾಡು, ಕೇರಳ ಮುಂತಾದೆಡೆ ಹೆಚ್ಚಾಗಿ ಕಂಡುಬರುತ್ತಿದೆ. ಬ್ರಾಯ್ಲರ್ ಲೇಯರ್ಗಳಿಗೆ ಇವು ಪ್ರತಿಸ್ಪರ್ಧಿಗಳೆಂದು ತಿಳಿಯಬೇಕಿಲ್ಲ. ಬದಲಿಗೆ ಚಿಕನ್ ಬಿರಿಯಾನಿ ಪ್ರಿಯರಿಗೆ ಒಂದಿಷ್ಟು ವೈವಿಧ್ಯತೆ ಎಂದು ಪರಿಗಣಿಸಬಹುದು. ತಮಿಳುನಾಡಿನಲ್ಲಿ ಉದ್ಯಮದ ಮಟ್ಟಕ್ಕೇರಿರುವ ಹಾಗೂ ನಮ್ಮ ರಾಜ್ಯದಲ್ಲಿ ವಿಪುಲ ಅವಕಾಶಗಳಿರುವ ಈ ಗ್ರಾಮೀಣ ಕೋಳಿಗಳನ್ನು ತಮಗೆ ಪರಿಚಯಿಸುವುದು ಶ್ರಮಜೀವಿಯ ಉದ್ದೇಶ. ಕೋಳಿ ಸಾಕಣೆ ಈಗ ಒಂದು ದೊಡ್ಡ ಉದ್ಯಮ. ದೇಶದಲ್ಲಿ ಸುಮಾರು 30 ಲಕ್ಷ ಜನರಿಗೆ ಇದು ಜೀವನಾಧಾರ. 35,000 ಕೋಟಿ ರೂಪಾಯಿ ಇದರ ವಾರ್ಷಿಕ ವಹಿವಾಟು. ಕೋಳಿ ಮೊಟ್ಟೆ ಉತ್ಪಾದನೆಯಲ್ಲಿ ಜಾಗತಿಕವಾಗಿ ಭಾರತಕ್ಕೆ 2ನೇ ಸ್ಥಾನ, ಕೋಳಿ ಮಾಂಸದಲ್ಲಿ 5ನೇ ಸ್ಥಾನ. ಆದರೆ ಇದೆಲ್ಲ ಫಾರಂ ಕೋಳಿಯ ಸಾಧನೆ. ಗ್ರಾಮೀಣ ಕೋಳಿಗಳ ಕೊಡುಗೆ ಸದ್ಯದ ಮಟ್ಟಿಗೆ ತೀರಾ ಕಡಿಮೆ ಎನ್ನಬಹುದು. ಇತ್ತೀಚೆಗೆ ನಾಟಿ ಕೋಳಿಗಳ ಸಾಕಣೆಗೆ ವಾಣಿಜ್ಯಕ ಆಯಾಮ ಬಂದೊದಗಿದೆ. ಅದಕ್ಕಾಗಿಯೇ ಇಂಟಿಗ್ರೇಷನ್ ಕಂಪನಿಗಳು ಹುಟ್ಟಿಕೊಂಡಿವೆ. ತಮಿಳುನಾಡಿನ ತಿರುಪೂರ್ ಸನಿಹದ ಮೇಟುಕಡೈ ಎಂಬ ಊರಿನ ನಾಟಿ ಕೋಳಿ ಫಾರಂ ಇದು. ನಮ್ಮೂರ ಕೋಳಿ ಫಾರಂಗೆ ಯಾವ ರೀತಿಯಲ್ಲೂ ಕಡಿಮೆ ಇಲ್ಲ. ವ್ಯತ್ಯಾಸವೇನೆಂದರೆ ಇಲ್ಲಿ ಬಣ್ಣ ಬಣ್ಣದ ಕೋಳಿಗಳು 1,000,000 ಸಂಖ್ಯೆಯಲ್ಲಿ ತಿಂದುಂಡು ಕೊಬ್ಬಿ ಬೆಳೆಯುತ್ತಿವೆ. ಮೊದಲಿಗೆ ನಾಟಿ ಕೋಳಿಯ ಕುರಿತು ವಿವರವಾಗಿ ತಿಳಿದುಕೊಳ್ಳೋಣ. ಇದರಲ್ಲಿ ನಿರ್ದಿಷ್ಟ ತಳಿ ಎಂಬುದಿಲ್ಲ. ಪ್ರದೇಶದಿಂದ ಪ್ರದೇಶಕ್ಕೆ ಗಾತ್ರ ಮತ್ತು ವಿಧಗಳಲ್ಲಿ ಬದಲಾಗುತ್ತದೆ. ಆದಾಗ್ಯೂ ಆಸಿಲ್ ಎಂಬುದು ಹೆಚ್ಚು ಜನಪ್ರಿಯವಾದ ನಾಟಿ ಕೋಳಿ ತಳಿ. ಕೋಳಿಯ ಬೆಳವಣಿಗೆಯ ಆಧಾರದಲ್ಲಿ ಚಿಕ್ಕ, ಮಧ್ಯಮ ಮತ್ತು ದೊಡ್ಡ ಎಂದು ವರ್ಗೀಕರಿಸಲಾಗುತ್ತದೆ. ಚಿಕ್ಕ ತಳಿ ಹೆಚ್ಚೆಂದರೆ 1 ಕಿಲೋಗ್ರಾಂ, ಮಧ್ಯಮ ತಳಿ 1.5 ರಿಂದ 1.7 ಕಿಲೋಗ್ರಾಂ ಮತ್ತು ದೊಡ್ಡ ಜಾತಿಯ ನಾಟಿ ಕೋಳಿ 2.5 ಕಿಲೋಗ್ರಾಂ ವರೆಗೆ ಬೆಳೆಯಬಲ್ಲವು. ಇದನ್ನು ಗುರುತಿಸುವುದು ಕಷ್ಟವಲ್ಲ. ಚಿಕ್ಕ ತಳಿ 20 ತಿಂಗಳಿಗೆ ಮೊಟ್ಟೆ ಹಾಕಲಾರಂಭಿಸಿದರೆ ಮಧ್ಯಮ ತಳಿಯ ಕೋಳಿ 25ನೇ ವಾರ ಮತ್ತು ದೊಡ್ಡ ತಳಿ 30ನೇ ವಾರಕ್ಕೆ ಮೊಟ್ಟೆ ಇಡಲಾರಂಭಿಸುತ್ತವೆ. ಇವೆಲ್ಲವೂ ಆಕರ್ಷಕ ಮಿಶ್ರ ಬಣ್ಣದ ಕೋಳಿಗಳು. ಅಂದಹಾಗೆ ನಾಟಿ ಕೋಳಿಯಲ್ಲಿ ಮಾಂಸ ಮತ್ತು ಮೊಟ್ಟೆಗೆ ಪ್ರತ್ಯೇಕ ತಳಿಗಳಿಲ್ಲ. ನಮ್ಮ ಪಶುವಿಜ್ಞಾನಿಗಳು ಶುದ್ಧ ನಾಟಿ ತಳಿಗಳನ್ನು ವಿದೇಶಿ ಕೋಳಿಗಳೊಂದಿಗೆ ಸಂಕರಗೊಳಿಸಿ ಗಿರಿರಾಜ, ಗಿರಿರಾಣಿ, ವನರಾಜ ಮುಂತಾದ ಮಾಂಸ ಮತ್ತು ಮೊಟ್ಟೆಯ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇವು ಅತಿ ಕಡಿಮೆ ವೆಚ್ಚದ ನಿರ್ವಹಣೆಯಲ್ಲಿ 3-4 ಕಿಲೋಗ್ರಾಂ ಬೆಳೆಯಬಲ್ಲವು ಮತ್ತು ಹೆಚ್ಚಿನ ಮೊಟ್ಟೆ ಕೊಡಬಲ್ಲವು. ಆದರಿವು ಮನೆಯ ಮಟ್ಟದಲ್ಲಿ ಸಾಕಣೆಗಷ್ಟೇ ಸೀಮಿತವಾಗಿದೆ. ವಾಣಿಜ್ಯ ನಾಟಿ ಕೋಳಿ ಸಾಕಣೆಯಲ್ಲಿ ಈ ತಳಿಗಳು ಬಳಕೆಯಾಗುತ್ತಿಲ್ಲ. ಹಾಗಾಗಿ ಈ ಸಾಕ್ಷ್ಯಚಿತ್ರದಲ್ಲಿ ಅಸಲಿ ನಾಟಿ ಕೋಳಿಯನ್ನಷ್ಟೇ ಪರಿಗಣಿಸಿದ್ದೇವೆ.
2: ಇದು ಜನಧನಿ ಕಾರ್ಯಕ್ರಮ, ರೇಡಿಯೋ ಸಾರಂಗ್ 107.8 FM.
1: ಸಾಂಪ್ರದಾಯಿಕ ನಾಟಿ ಕೋಳಿಗಳು ಮನೆ ಸುತ್ತ ಹಿತ್ತಲಲ್ಲಿ ಓಡಾಡಿಕೊಂಡಿದ್ದು ಹುಳ ಹುಪ್ಪಡಿ, ಬೀಜಗಳು, ಎರೆಹುಳು, ಹುಲ್ಲು ಕಳೆಗಳ ಎಳೆ ಚಿಗುರುಗಳನ್ನು ತಿನ್ನುತ್ತವೆ. ಜೊತೆಗೆ ಆಗಾಗ ಯಜಮಾನ ಹಾಕುವ ಕಾಳು ಕಡಿಗಳು ಕೂಡ ಇವಕ್ಕೆ ಸಿಗುತ್ತದೆ. ಇವುಗಳ ಬೆಳವಣಿಗೆ ತುಂಬಾ ನಿಧಾನ. 1-1.5 ಕಿಲೋಗ್ರಾಂ ಬೆಳೆಯಲು ಕನಿಷ್ಠ 5-6 ತಿಂಗಳು ಬೇಕು. ಆದರೆ ಹೀಗೆ ನಿಧಾನವಾಗಿ ನೈಸರ್ಗಿಕವಾಗಿ ಬೆಳೆದ ನಾಟಿ ಕೋಳಿಯ ಮಾಂಸ ಹೆಚ್ಚು ರುಚಿ. ಈ ಸಾಂಪ್ರದಾಯಿಕ ಕೋಳಿ ಸಾಕಣೆಗೆ ಸ್ವಲ್ಪ ಸುಧಾರಣೆ ತಂದು ವಾಣಿಜ್ಯ ರೂಪ ಕೊಡಲಾಗಿದೆ. ನಾಟಿ ಕೋಳಿಯ ನೈಜತೆ ಉಳಿಸಿಕೊಳ್ಳುವಲ್ಲಿ ತಳಿ ಗುಣದೊಂದಿಗೆ ಹೊರಗಡೆ ಓಡಾಡಿ ಹಸಿರು ಮೇಯುವುದು ಮತ್ತು ನಿಧಾನ ಬೆಳವಣಿಗೆ ಮಹತ್ವದ ಪಾತ್ರ ವಹಿಸುತ್ತವೆ. ಕೇವಲ ಕಂಪನಿಗಳ ಕೋಳಿ ಆಹಾರ ನೀಡಿ ಬೆಳೆಸಿದರೆ ಇವು ಬಣ್ಣದ ಬ್ರಾಯ್ಲರ್ಗಳಾಗುತ್ತವೆ. ಈ ಅಂಶ ಈಗಾಗಲೇ ಗ್ರಾಹಕರ ಮತ್ತು ಚಿಕನ್ ಅಂಗಡಿಗಳವರ ಅನುಭವದಲ್ಲಿ ನಿರೂಪಿತವಾಗಿದೆ. ವಾಣಿಜ್ಯ ಬ್ರಾಯ್ಲರ್ ಕೋಳಿ ಮಾಂಸದಲ್ಲಿ ಕೊಬ್ಬಿನಾಂಶ ಹೆಚ್ಚು, ರುಚಿ ಸಾಮಾನ್ಯ. ನಾಟಿ ಕೋಳಿ ಮಾಂಸದಲ್ಲಿ ಕೊಬ್ಬು ಕಡಿಮೆ ಇದ್ದು ರುಚಿ, ಸ್ವಾದ, ಪರಿಮಳ ಅಧಿಕ ಎಂಬುವುದು ಚಿಕನ್ ಪ್ರಿಯರ ಅಭಿಪ್ರಾಯವಾಗಿದೆ.

0: ಇದು ಜನಧನಿ ಕಾರ್ಯಕ್ರಮ ರೇಡಿಯೋ ಸಾರಂಗ್ 107.8 FM.
1: ನಾಟಿ ಕೋಳಿ ಸಾಕಣೆ ಕೇವಲ ಮಾಂಸದ ಉತ್ಪಾದನೆಗಷ್ಟೇ ಸೀಮಿತವಾಗಿದೆ. ವಾಣಿಜ್ಯ ಮೊಟ್ಟೆ ಕೋಳಿ ವರ್ಷಕ್ಕೆ 240 ಮೊಟ್ಟೆ ಕೊಟ್ಟರೆ ಬ್ರೀಡಿಂಗ್ ಫಾರ್ಮ್ಗಳಲ್ಲಿ ಈ ನಾಟಿ ಕೋಳಿಗಳು ಹೆಚ್ಚೆಂದರೆ 70-80 ಮೊಟ್ಟೆ ನೀಡಬಲ್ಲವು. ಲೇಯರ್ ಮೊಟ್ಟೆ 50 ಗ್ರಾಂ ತೂಕವಿದ್ದು ಹಾಲು ಬಿಳಿ ಬಣ್ಣದಲ್ಲಿದ್ದರೆ ನಾಟಿ ಕೋಳಿ ಮೊಟ್ಟೆ ತಿಳಿಗೆಂಪು ಬಣ್ಣದಲ್ಲಿರುತ್ತದೆ. ಗಾತ್ರ ಕಡಿಮೆ ಮತ್ತು ಸರಾಸರಿ ತೂಕ 40 ಗ್ರಾಂ. ವಾರ್ಷಿಕ ನಿರ್ವಹಣೆಯನ್ನು ಲೆಕ್ಕಕ್ಕೆ ತೆಗೆದುಕೊಂಡಾಗ ಪ್ರತಿ ಮೊಟ್ಟೆಯ ಉತ್ಪಾದನಾ ವೆಚ್ಚ 15 ರೂಪಾಯಿಗಳು. ನಾಟಿ ಕೋಳಿ ಬ್ರೀಡರುಗಳು ಮರಿ ಮಾಡಲು ಬಳಕೆಯಾಗದ ಮೊಟ್ಟೆಗಳನ್ನು ಸೂಪರ್ ಮಾರ್ಕೆಟ್ಗಳಲ್ಲಿ ಮಾರುವುದಿದೆ. ಆದರೆ ಬೆಲೆ 6-8 ರೂಪಾಯಿಗಳು ಮಾತ್ರ. ಹಾಗಾಗಿ ನಾಟಿ ಕೋಳಿಯಿಂದ ಮೊಟ್ಟೆ ಉತ್ಪಾದನೆ ಲಾಭ ತರುವ ಉದ್ಯೋಗವಾಗಲಾರದು.

ನಾಟಿ ಕೋಳಿ ಸಾಕಣೆಯ ಒಂದು ಅನುಕೂಲವೆಂದರೆ ಇದರಲ್ಲಿ ಹಕ್ಕುಸ್ವಾಮ್ಯ ಅಥವಾ ಪೇಟೆಂಟ್ ಪಡೆದ ತಳಿಗಳಿಲ್ಲ. ಯಾರು ಬೇಕಾದರೂ ಮರಿ ಉತ್ಪಾದನೆ ಮಾಡಬಹುದು. ಜಿಲ್ಲೆಗೊಂದು ಬ್ರೀಡಿಂಗ್ ಫಾರಂ ಆರಂಭವಾದರೆ ಇತರ ರೈತರು ಸುಲಭವಾಗಿ ಮರಿ ಪಡೆದು ಸಾಕಣೆ ಮಾಡಬಹುದು. ಗ್ರಾಮೀಣ ಕೋಳಿಗಳ ಬ್ರೀಡಿಂಗ್ ಫಾರಂ ಆರಂಭಿಸಲು ನಬಾರ್ಡ್ನಿಂದ 30 ಲಕ್ಷ ರೂಪಾಯಿಗಳವರೆಗೆ %50 ಬಡ್ಡಿರಹಿತ ಸಾಲದ ವ್ಯವಸ್ಥೆ ಇದೆ. ಎಲ್ಲ ರೈತರಿಗೆ ಅಗತ್ಯವಿಲ್ಲದಿದ್ದರೂ ಬ್ರೀಡರುಗಳಾಗುವವರಿಗೆ ಅನುಕೂಲವಾಗಲೆಂದು ಕೋಳಿ ಮರಿ ಉತ್ಪಾದನೆಯ ಸಂಕ್ಷಿಪ್ತ ಮಾಹಿತಿಯನ್ನು ನೀಡುತ್ತಿದ್ದೇವೆ. ಮೊಟ್ಟೆ ಉತ್ಪಾದನೆಗೆ ಗಂಡು ಹೆಣ್ಣು ಕೋಳಿಗಳ ಬ್ರೀಡರ್ ಸ್ಟಾಕ್ ಅನ್ನು ನಿರಂತರವಾಗಿ ನಿರ್ವಹಿಸಬೇಕಾಗುತ್ತದೆ. ಈ ಉದ್ದೇಶಕ್ಕೆ ಆಯ್ದ ಗುಣಲಕ್ಷಣಗಳ ನಾಟಿ ಕೋಳಿಗಳನ್ನು ಬೇರೆ ಫಾರಂನಿಂದ ಅಥವಾ ಹಳ್ಳಿಗಳಿಂದ ಸಂಗ್ರಹಿಸಿ ತರಲಾಗುತ್ತದೆ. 50-100 ಕೋಳಿಗಳಿದ್ದರೆ ದಪ್ಪ ಸತ್ತೆ ಅಥವಾ ಡೀಪ್ ಲಿಟ್ಟರ್ ಪದ್ಧತಿಯಲ್ಲಿ ನೆಲದ ಮೇಲೆ ಸಾಕಬಹುದು. ಆದರೆ ಹುಂಜಗಳ ಕಾದಾಟ ಇಲ್ಲಿ ಒಂದು ದೊಡ್ಡ ಸಮಸ್ಯೆ. ಅಲ್ಲದೆ ಮೊಟ್ಟೆ ಸಂಗ್ರಹಿಸಲು ತಡವಾದರೆ ಕೋಳಿಗಳು ಕುಕ್ಕಿ ಒಡೆಯುವ ಸಾಧ್ಯತೆ ಹೆಚ್ಚು. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮರಿ ಮಾಡುವವರು ವಾಣಿಜ್ಯ ಲೇಯರ್ ಫಾರ್ಮ್ನಂತೆ ಪಂಜರ ಅಥವಾ ಕೇಜ್ಗಳಲ್ಲಿ ಸಾಕುತ್ತಾರೆ. ಇವುಗಳಿಂದ ಹೆಚ್ಚಿನ ಮತ್ತು ಉತ್ತಮ ಮೊಟ್ಟೆ ಉತ್ಪಾದಿಸಲು ಸಮತೋಲಿತ ಸಿದ್ಧ ಆಹಾರ ನೀಡಲಾಗುತ್ತದೆ. ವಾಣಿಜ್ಯ ಫಾರಂಗಳಂತೆ ಕಾಲಕಾಲಕ್ಕೆ ಲಸಿಕೆಗಳು, ಔಷಧ ಮತ್ತು ವಿಟಮಿನ್ಗಳನ್ನು ಕೊಡಲಾಗುತ್ತದೆ. ನೆಲದಲ್ಲಿ ಬಿಟ್ಟು ಸಾಕಿದಾಗ ಗಂಡು ಹೆಣ್ಣಿನ ಅನುಪಾತ 1:10 ಇದ್ದರೆ, ಕೇಜ್ಗಳಲ್ಲಿ ಸಾಕುವಾಗ 20 ಹೆಣ್ಣಿಗೆ 1 ಗಂಡು ಕೋಳಿ ಸಾಕು. ಇನ್ನು ಆಹಾರ ನೀಡಲು ಸುಲಭ ಯಾಂತ್ರಿಕ ವ್ಯವಸ್ಥೆ, ಶುದ್ಧ ಕುಡಿಯುವ ನೀರಿಗೆ ವಾಟರ್ ನಿಪ್ಪಲ್ಗಳು ಬಳಕೆಯಲ್ಲಿವೆ. ನೆಲದಲ್ಲಿ ಬಿಟ್ಟು ಸಾಕಣೆ ಮಾಡಿದಾಗ ನೈಸರ್ಗಿಕವಾಗಿ ಕ್ರಾಸಿಂಗ್ ನಡೆಯುತ್ತದೆ. ಆದರೆ ಕೇಜ್ಗಳಲ್ಲಿ ಇಟ್ಟಾಗ ಕೃತಕ ಗರ್ಭಧಾರಣೆ ರೂಢಿಯಲ್ಲಿದೆ. ಹುಂಜದಿಂದ ವೀರ್ಯವನ್ನು ಸಂಗ್ರಹಿಸಲು ಅಗಲಬಾಯಿಯ ಗಾಜಿನ ನಳಿಕೆ ಬಳಕೆಯಲ್ಲಿದೆ. ಸ್ವಚ್ಛವಾಗಿ ತೊಳೆದು ವೀರ್ಯವನ್ನು ಈ ರೀತಿ ಸಂಗ್ರಹಿಸಲಾಗುತ್ತದೆ. 1 ನಳಿಕೆ ವೀರ್ಯ 10 ಕೋಳಿಗಳಿಗೆ ಸಾಕು. ಅನುಭವ ಇರುವವರು ಸರಳ ಪರೀಕ್ಷೆಯಿಂದ ಕ್ರಾಸಿಂಗಿಗೆ ಸಿದ್ಧವಿರುವ ಕೋಳಿಗಳನ್ನು ಆಯ್ದುಕೊಳ್ಳುತ್ತಾರೆ. ನಂತರ ಕೃತಕ ಗರ್ಭಧಾರಣೆ ನಡೆಸುತ್ತಾರೆ. ವೀರ್ಯ ಸಂಗ್ರಹ ಮತ್ತು ವರ್ಗಾವಣೆ ಇವುಗಳು 10 ನಿಮಿಷಗಳಲ್ಲಿ ಮುಗಿಯಬೇಕು. ತಡವಾದಲ್ಲಿ ಜೀವಂತ ವೀರ್ಯಾಣುಗಳ ಸಂಖ್ಯೆ ಕಡಿಮೆಯಾಗಿ ಫಲಿತಾಂಶದಲ್ಲಿ ಇಳಿಕೆಯಾಗುತ್ತದೆ. ಪ್ರತಿ ಕೋಳಿಗೆ 2 ದಿನಕ್ಕೊಮ್ಮೆ ಗರ್ಭಧಾರಣೆ ಮಾಡಲಾಗುತ್ತದೆ. ಮೊಟ್ಟೆಗಳನ್ನು ಪ್ರತಿದಿನ 2-3 ಬಾರಿ ಸಂಗ್ರಹಿಸಬೇಕಾಗುತ್ತದೆ. ತಂಪಾದ ಜಾಗದಲ್ಲಿ 3 ದಿನ ಕಾದಿಡಬಹುದು. ಎಸಿಯಲ್ಲಿ 19 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯಲ್ಲಿ 10-12 ದಿನಗಳವರೆಗೆ ಕೆಡದಂತೆ ಕಾಪಾಡಬಹುದು. ಈ ರೈತರು ಮೊಟ್ಟೆಗಳನ್ನು ವಾರಕ್ಕೊಮ್ಮೆ ಹ್ಯಾಚರಿಗೆ ಕಳಿಸುತ್ತಾರೆ. 10-20 ಕೋಳಿಗಳಿದ್ದರೆ ಹ್ಯಾಚರಿ ಬೇಕಿಲ್ಲ. ಹೆಚ್ಚಿನ ಮರಿ ಉತ್ಪಾದನೆಗೆ ಇನ್ಕ್ಯೂಬೇಟರ್ ಅನಿವಾರ್ಯ. ಈ ಮೊಟ್ಟೆಗಳು 21ನೇ ದಿನಕ್ಕೆ ಮರಿಯಾಗುತ್ತವೆ. ಮ್ಯಾರಾಕ್ಸ್ ಅಥವಾ ಬಿಗ್ ಲಿವರ್ ಖಾಯಿಲೆಯ ವಿರುದ್ಧ 0.2-0.5 ಪ್ರಮಾಣದಲ್ಲಿ ಚುಚ್ಚುಮದ್ದು ಕೊಡಲಾಗುತ್ತದೆ. ಈ ಪುಟ್ಟ ಮರಿಗಳಿಗೆ 2-3 ದಿನಗಳ ಕಾಲ ಆಹಾರದ ಅಗತ್ಯವಿಲ್ಲ. ಈ ಅವಧಿಯಲ್ಲಿ ಹೊಟ್ಟೆಯೊಳಗಿನ ಯೋಕ್ನಲ್ಲಿರುವ ಆಹಾರ ಬಳಕೆಯಾಗುತ್ತದೆ. ಹಾಗಾಗಿ ಇವುಗಳನ್ನು 72 ಗಂಟೆಯೊಳಗೆ ಎಷ್ಟು ದೂರ ಬೇಕಾದರೂ ಸಾಗಿಸಬಹುದು. ವಾಣಿಜ್ಯ ಹ್ಯಾಚರಿಗಳಲ್ಲಿ ನಾಟಿ ಕೋಳಿ ಮೊಟ್ಟೆಯ ಮರಿಯಾಗುವ ಪ್ರಮಾಣ %60-65 ಎಲ್ಲಾ ಹಂತಗಳಲ್ಲಿ ಹೆಚ್ಚಿನ ಕಾಳಜಿ ನೀಡಿದರೆ %70-80 ಹ್ಯಾಚಿಂಗ್ ಸಾಧ್ಯವಿದೆ. ವಾಣಿಜ್ಯ ಹ್ಯಾಚರಿಗಳಲ್ಲಿ ಮೊಟ್ಟೆಯೊಂದಕ್ಕೆ 5 ರೂಪಾಯಿ ಶುಲ್ಕ ವಿಧಿಸಲಾಗುತ್ತದೆ. ಬ್ರೀಡರುಗಳು ಈ ಮರಿಗಳನ್ನು 25-35 ರೂಪಾಯಿಗಳಿಗೆ ರೈತರಿಗೆ ಮಾರುತ್ತಾರೆ. ನಿರ್ವಹಣೆ ಚೆನ್ನಾಗಿದ್ದರೆ ಹೆಣ್ಣು ಕೋಳಿಗಳಿಂದ 2-3 ವರ್ಷ ಮೊಟ್ಟೆ ಪಡೆಯಬಹುದು. ಆದರೆ ಗಂಡು ಕೋಳಿಗಳನ್ನು ಪ್ರತಿ ವರ್ಷ ಬದಲಿಸಿದರೆ ಒಳ್ಳೆಯದು. ಇನ್ಬ್ರೀಡಿಂಗ್ ತಡೆಯಲು ಮತ್ತು ಮರಿಗಳ ಬೆಳವಣಿಗೆಯ ದೃಷ್ಟಿಯಿಂದ ಇದು ಮಹತ್ವ. ಇದೀಗ ಮಾಂಸಕ್ಕಾಗಿ ನಾಟಿ ಕೋಳಿ ಸಾಕಣೆಯನ್ನು ವಿವರವಾಗಿ ನೋಡೋಣ.
ಆರಂಭದ ಹಂತ ಬ್ರೂಡಿಂಗ್. ಒಂದು ದಿನದ ಮರಿಗಳನ್ನು ಒಂದು ಚದರಡಿಗೆ 10 ಪ್ರಮಾಣದಲ್ಲಿ ಬಿಡಲಾಗುತ್ತದೆ, ಅಂದರೆ 100 ಚದರಡಿಯಲ್ಲಿ 1000 ಮರಿಗಳು. ಈ ಹಂತದಲ್ಲಿ 98 ಡಿಗ್ರಿ ಫ್ಯಾರನ್ ಹೀಟ್ ಉಷ್ಣತೆ ಒದಗಿಸಬೇಕು. ಸರಳವಾಗಿ ಹೇಳುವುದಾದರೆ, ಮರಿಯೊಂದಕ್ಕೆ 1 ವ್ಯಾಟ್ ಪ್ರಮಾಣದಲ್ಲಿ ವಿದ್ಯುತ್ ಬಲ್ಪು ಉರಿಸಬಹುದು. ಅಲ್ಲದೆ ಇದ್ದಲ ಮಡಿಕೆಯ ಬಳಕೆಯೂ ರೂಢಿಯಲ್ಲಿದೆ. ಉಷ್ಣತೆ ಹೆಚ್ಚಾದರೆ ಮರಿಗಳು ದೂರ ಸರಿಯುತ್ತವೆ, ಕಡಿಮೆಯಾದರೆ ಮಡಿಕೆಯ ಸನಿಹ ರಾಶಿಯಾಗುತ್ತವೆ. ಇದನ್ನು ಗಮನಿಸಿ ಉಷ್ಣತೆ ಸರಿಹೊಂದಿಸಬೇಕು. ಈ ರೀತಿ 8 ದಿನಗಳ ಕಾಲ ಉಷ್ಣತೆ ಒದಗಿಸಿ. 3 ದಿನಕ್ಕೊಮ್ಮೆ 5 ಡಿಗ್ರಿ ಫ್ಯಾರನ್ ಹೀಟ್ ಪ್ರಮಾಣದಲ್ಲಿ ಉಷ್ಣತೆಯನ್ನು ಕಡಿಮೆ ಮಾಡುತ್ತಾ ಬನ್ನಿ. ಬ್ರೂಡಿಂಗ್ನಲ್ಲಿರುವ ಮರಿಗೆ ಕೆಳಗಡೆ ಭತ್ತದ ಹೊಟ್ಟು ಮತ್ತು ಪೇಪರನ್ನು ಹಾಸಲಾಗುತ್ತದೆ. ಕುದಿಸಿದ ನೀರಿಗೆ ಎಲೆಕ್ಟ್ರೋಲೈಟ್, ವಿಟಮಿನ್ ಬಿ ಕಾಂಪ್ಲೆಕ್ಸ್, ಆಂಟಿಬಯೋಟಿಕ್ ಮತ್ತು ಗ್ಲೂಕೋಸ್ ಹಾಕಿ ಕುಡಿಸಲಾಗುತ್ತದೆ. ತಿನ್ನಲು ಚಿಕ್ ಮ್ಯಾಶ್ ನೀಡಲಾಗುತ್ತದೆ. ಬ್ರೂಡಿಂಗ್ ಹಂತದಲ್ಲಿ ಹೆಚ್ಚಿನ ಕಾಳಜಿ ಬೇಕು. ನಾಟಿ ಕೋಳಿಯಲ್ಲಿ ಒಟ್ಟಾರೆ ಮರಿ ಸಾವಿನ ಪ್ರಮಾಣ 8%-10%. 8 ದಿನಗಳ ನಂತರ 1 ಚದರಡಿಗೆ 5 ಮರಿ ಪ್ರಮಾಣದಲ್ಲಿ ದೊಡ್ಡ ಶೆಡ್ನಲ್ಲಿ ಬಿಡಲಾಗುತ್ತದೆ. ಮಾಂಸದ ಉದ್ದೇಶಕ್ಕೆ ನಾಟಿ ಕೋಳಿ ಸಾಕಲು ಮಾಮೂಲಿ ಬ್ರಾಯ್ಲರ್ ಶೆಡ್ಡುಗಳೇ ಬಳಕೆಯಲ್ಲಿವೆ. ಎತ್ತರ ಮಧ್ಯೆ 10-12 ಅಡಿ ಮತ್ತು ಅಂಚಿನಲ್ಲಿ 7-8 ಅಡಿ ಇರಬೇಕು. ಮನೆಯ ಉದ್ದದ ಎರಡೂ ಕಡೆ ಗೋಡೆ 2 ಅಡಿ ಮಾತ್ರವಿದ್ದು ಮೇಲ್ಗಡೆ ಜಾಲರಿ ಅಳವಡಿಸಲಾಗುತ್ತದೆ. ಶುದ್ಧ ಗಾಳಿ ಬೆಳಕು ಹರಿದಾಡಲು ಇದು ಅತ್ಯಗತ್ಯ. ಸಿಮೆಂಟು ಅಥವಾ GI ತಗಡಿನ ಛಾವಣಿಯ ಮೇಲೆ ಬೇಸಿಗೆಯಲ್ಲಿ ಹುಲ್ಲು ಸೋಗೆ ಹೊದಿಸಿದರೆ ಸೆಖೆ ಕಡಿಮೆ. ಕೋಳಿ ಮನೆಯ ನೆಲ ಮಣ್ಣಿನದಿದ್ದರೆ ಚೆಲ್ಲಿದ ನೀರು ಹೀರಿಕೆಯಾಗಿ ನೆಲಹಾಸು ಒಣಗಿರುತ್ತದೆ. ಆದಾಗ್ಯೂ ನಿರ್ವಹಣೆ ಸುಲಭವೆಂದು ಹಲವರು ಸಿಮೆಂಟು ನೆಲ ಮಾಡುತ್ತಾರೆ. ನೆಲಹಾಸಿಗೆ ಭತ್ತದ ಹೊಟ್ಟು ಹಾಸಿದರೆ ಉತ್ತಮ. ಆದರಿದು ತುಂಬಾ ದುಬಾರಿಯಾಗಿದ್ದು, ಹೆಚ್ಚಿನ ರೈತರು ತೆಂಗಿನ ನಾರಿನ ಹುಡಿ ಅಥವಾ ಶೇಂಗಾ ಸಿಪ್ಪೆಯ ಮೊರೆ ಹೋಗಿದ್ದಾರೆ. ಒಟ್ಟಾರೆ ನೆಲಹಾಸು ಯಾವಾಗಲೂ ಒಣಗಿರುವುದು ತುಂಬಾ ಮಹತ್ವ. ಒಂದು ಬ್ಯಾಚ್ ಮುಗಿದ ಮೇಲೆ ಕೊನೆ ಪಕ್ಷ 2-3 ವಾರಗಳ ಅಂತರ ನೀಡಿ ಹೊಸ ಮರಿ ಹಾಕಬೇಕು. ಮರಿ ಬಿಡುವ ಮೊದಲು ನೆಲಕ್ಕೆ ಸುಣ್ಣ ಉದುರಿಸಿ ಗೋಡೆಗಳಿಗೆ ಸುಣ್ಣ ಬಳಿಯಬೇಕು. ನೆಲಕ್ಕೆ 0.5% ಮೆಲಾಥಿಯಾನ್ ಕೀಟನಾಶಕ ಸಿಂಪಡಣೆ, ಫಾರ್ಮುಲಿನ್ ಫ್ಯೂಮಿಗೇಷನ್, ಕಿಟಕಿಯ ತಂತಿ ಜಾಲರಿಯನ್ನು ಗ್ಯಾಸ್ ಬರ್ನರಿಂದ ಶುಚಿಗೊಳಿಸುವುದು ಮುಂತಾದ ಸ್ವಚ್ಛತಾ ಕಾರ್ಯಗಳು ಅಗತ್ಯ. ನೀರು ಸಂಗ್ರಹಣಾ ಟಾಕಿಗೆ ಬ್ಲೀಚಿಂಗ್ ಹಾಕಿ ಶುಚಿಗೊಳಿಸಬೇಕು. ಸಿಂಪಡಣೆಯಾಗಿ 15 ದಿನ ಬಿಟ್ಟು ಮರಿ ಬಿಡಬೇಕು. ಒಟ್ಟಾರೆ ಹೊಸ ಮರಿ ಬರುವಾಗ ಕೋಳಿ ಮನೆ ರೋಗಾಣುರಹಿತವಾಗಿರಬೇಕು. ಕೋಳಿ ಮರಿಗಳು ಬೆಳೆದಂತೆಲ್ಲ ಸ್ಥಳಾವಕಾಶ ಹೆಚ್ಚಿಸುತ್ತಾ ಹೋಗಬೇಕು. 3 ತಿಂಗಳು ಬೆಳೆದ ನಾಟಿ ಕೋಳಿಯೊಂದಕ್ಕೆ 1 ಚದರಡಿ ಜಾಗ ಬೇಕು. ನೆಲಕ್ಕೆ ಹಾಸಿದ ಸತ್ತೆಯನ್ನು 1 ಬ್ಯಾಚ್ ಮುಗಿದ ನಂತರ ತೆಗೆದರೆ ಸಾಕು. ಆದರೆ ವಾರಕ್ಕೊಮ್ಮೆ ನೆಲಹಾಸನ್ನು ಕೆದಕುತ್ತಾ ಒಣಗಿರುವಂತೆ ನೋಡಿಕೊಳ್ಳಬೇಕು. ಮುದ್ದೆಯಾಗಿ ತೇವ ಹಿಡಿದಿಟ್ಟುಕೊಂಡರೆ ರೋಗಾಣುಗಳು ಬೆಳೆದು ಕೋಳಿಗೆ ಸೋಂಕು ತಗಲಬಹುದು. ನಾಟಿ ಕೋಳಿಯ ಆಹಾರ ನಿರ್ವಹಣೆಯಲ್ಲಿ 2 ವಿಧಗಳನ್ನು ಕಾಣುತ್ತೇವೆ. ಮೊದಲನೆಯದು ಇಂಟೆನ್ಸಿವ್ ಪದ್ಧತಿ. ಲಕ್ಷಗಳ ಸಂಖ್ಯೆಯಲ್ಲಿ ನಾಟಿ ಕೋಳಿ ಸಾಕುತ್ತಿರುವವರು ಸಿದ್ಧಪಡಿಸಿಟ್ಟ ಕೋಳಿ ಆಹಾರವನ್ನು ಬಳಸುತ್ತಿದ್ದಾರೆ. ಕಡಿಮೆ ಪ್ರೋಟೀನ್ ಹೊಂದಿದ ಫಾರ್ಮುಲಾವನ್ನು ಬಳಸಿ ವಿವಿಧ ಹಂತಕ್ಕೆ ಸೂಕ್ತವಾದ ಫೀಡು ತಯಾರಿಸಿಕೊಳ್ಳುತ್ತಾರೆ. 1-25 ದಿನಗಳವರೆಗೆ ಸ್ಟಾರ್ಟರ್ ಫೀಡ್, 25-50 ದಿನಗಳವರೆಗೆ ಪ್ರೀ ಫಿನಿಷರ್ ಮತ್ತು 50-50 ಕೊನೆಯವರೆಗೆ ಫಿನಿಷರ್ ಫೀಡು ಬಳಸಲಾಗುತ್ತದೆ. ವಾಣಿಜ್ಯ ಬ್ರಾಯ್ಲರ್ ಫೀಡು ದುಬಾರಿ ಮತ್ತು ಇದರಿಂದ ನಾಟಿ ಕೋಳಿ ಅತಿ ಶೀಘ್ರವಾಗಿ ತೂಕ ಪಡೆದು ಬಿಡುತ್ತದೆ. ಇವು ನಿಧಾನವಾಗಿ ಬೆಳೆದರೆ ಮಾತ್ರ ಮಾಂಸ ರುಚಿಯಾಗಿರುತ್ತದೆ. ಹಾಗಾಗಿ ಲೇಯರ್ ಕೋಳಿ ಆಹಾರವನ್ನು
ನಾಟಿ ಕೋಳಿಗೆ ಕೊಡಲಾಗುತ್ತದೆ. 25 ಕೋಳಿಗಳಿಗೆ ಒಂದು ಆಹಾರ ಪಾತ್ರೆ ಮತ್ತು ಒಂದು ನೀರು ಪಾತ್ರೆ ಬೇಕಾಗುತ್ತದೆ. ದಿನಕ್ಕೆ 3 ಬಾರಿ ಫೀಡು ಮತ್ತು 2 ಬಾರಿ ನೀರು ಕೊಡಲಾಗುತ್ತದೆ. ಪೂರ್ತಿಯಾಗಿ ಸಿದ್ಧ ಆಹಾರ ತಿನ್ನುವ ಈ ನಾಟಿ ಕೋಳಿಗಳು 90-95 ದಿನಗಳಲ್ಲಿ 1-1.5 ಕಿಲೋಗ್ರಾಂ ತೂಕ ಪಡೆದು ಮಾರಾಟಕ್ಕೆ ಸಿದ್ಧವಾಗುತ್ತವೆ. ಪ್ರತಿ ಕಿಲೋಗ್ರಾಂ ಜೀವಂತ ಕೋಳಿಗೆ 130-140 ರೂಪಾಯಿ ಬೆಲೆ ಸಿಗುತ್ತದೆ. ಹೀಗೆ ಕೇವಲ ಸಿದ್ಧ ಆಹಾರ ತಿಂದು ಬೆಳೆದರೆ ಅಸಲಿ ನಾಟಿ ಕೋಳಿಯ ರುಚಿ ಬರಲಾರದು ಎನ್ನಲಾಗುತ್ತಿದೆ. ಆದಾಗ್ಯೂ ಇದೇ ವಿಧಾನದಲ್ಲಿ ಲಕ್ಷ ಸಂಖ್ಯೆಯಲ್ಲಿ ನಾಟಿ ಕೋಳಿ ಉತ್ಪಾದನೆಯಾಗಿ ಮಾರಾಟವಾಗುತ್ತಿರುವುದಂತೂ ಸುಳ್ಳಲ್ಲ.

0: ಇದು ಜನಧನಿ ಕಾರ್ಯಕ್ರಮ ರೇಡಿಯೋ ಸಾರಂಗ್ 107.8 FM.
1: ಇನ್ನೊಂದು ವಿಧಾನ ಸೆಮಿ ಇಂಟೆನ್ಸಿವ್. ಇಲ್ಲಿ ನಾಟಿ ಕೋಳಿ ಮರಿಗಳಿಗೆ ಒಂದು ತಿಂಗಳ ಕಾಲ ಕೇವಲ ಸಿದ್ಧ ಕೋಳಿ ಆಹಾರ ನೀಡಲಾಗುತ್ತದೆ. ನಂತರ ದಿನಕ್ಕೆ ಕೋಳಿಯೊಂದಕ್ಕೆ 30 ಗ್ರಾಂ ಸಿದ್ಧ ಆಹಾರ ಮತ್ತು ಹಸಿರು ಪದಾರ್ಥಗಳನ್ನು ತಿನ್ನಿಸಲಾಗುತ್ತದೆ. ಕೆಲ ರೈತರು ಫೀಡಿನ ಬದಲಿಗೆ ಅಕ್ಕಿ, ರಾಗಿ, ಜೋಳ ಮುಂತಾದ ಕಾಳುಗಳನ್ನು ಬಳಸುತ್ತಾರೆ. ಹಸಿರು ಮೇವಾಗಿ ಎಳೆಯ ಹೈಬ್ರಿಡ್ ಹುಲ್ಲು, ಚೊಗಚೆ, ಅಜೋಲಾ ಮುಂತಾದವನ್ನು ಕತ್ತರಿಸಿ ಕೊಡಲಾಗುತ್ತದೆ. ಈ ಫಾರಂನಲ್ಲಿ ಹಸುಗಳಿಗಾಗಿ ಬೆಳೆಸಿದ್ದ ಹುಲ್ಲನ್ನು ಯಂತ್ರದಲ್ಲಿ ಚಿಕ್ಕ ಚಿಕ್ಕದಾಗಿ ಕತ್ತರಿಸಿ ಬಳಸುತ್ತಿದ್ದಾರೆ. ಫೀಡು ತಿನ್ನುತ್ತಿದ್ದ ಕೋಳಿಗಳು ಓಡಿ ಬಂದು ಹುಲ್ಲು ತಿನ್ನತೊಡಗುತ್ತಿವೆ. ಅಂದರೆ ಅವು ಇಷ್ಟಪಟ್ಟು ತಿನ್ನುತ್ತಿವೆ. ಸಾಮಾನ್ಯವಾಗಿ ನಾಟಿ ಕೋಳಿಯೊಂದಕ್ಕೆ ಜೀವಿತಾವಧಿಯಲ್ಲಿ ಒಟ್ಟಾರೆ 3.5 ಕಿಲೋಗ್ರಾಂ ಫೀಡು ಬೇಕು. ಹಸಿರು ತಿನ್ನಿಸಿದರೆ 2 ಕಿಲೋಗ್ರಾಂ ಸಾಕಾಗುತ್ತದೆ. ಅಷ್ಟರ ಮಟ್ಟಿಗೆ ಆಹಾರದ ಖರ್ಚು ಉಳಿತಾಯವಾಗುತ್ತದೆ. ಆದರೆ ಪೂರ್ತಿ ಬೆಳೆಯಲು 4 ತಿಂಗಳು ಬೇಕು. ಮತ್ತೆ ಕೆಲ ರೈತರು ಹಸಿರು ಮೇವನ್ನು ಕೋಳಿ ಮನೆಯಲ್ಲಿ ನೀಡುವ ಬದಲಿಗೆ ಕೋಳಿಗಳನ್ನೇ ಕಾಂಪೌಂಡ್ ಒಳಗೆ ಮೇಯಲು ಬಿಡುತ್ತಾರೆ. ಈ ವಿಧಾನದಲ್ಲಿ ಬೆಳವಣಿಗೆಗೆ 5 ತಿಂಗಳು ಬೇಕು. ಆದರೆ ಈ ಕೋಳಿಗಳ ಮಾಂಸದ ಗುಣಮಟ್ಟ, ರುಚಿ ಮತ್ತು ಪರಿಮಳ ಶುದ್ಧ ಗ್ರಾಮೀಣ ಕೋಳಿಗಳಂತಿರುತ್ತದೆ. ಹಾಗಾಗಿ ಇವಕ್ಕೆ ಬೇಡಿಕೆ ಮತ್ತು ಬೆಲೆ ಹೆಚ್ಚು. ಈ ಕೋಳಿಗಳು ಕಿಲೋಗ್ರಾಂ ಒಂದಕ್ಕೆ 160-170 ರೂಪಾಯಿಗೆ ಮಾರಾಟವಾಗುತ್ತವೆ. ಕೋಳಿಗಳಿಗೆ ಹಸಿರು ಹುಲ್ಲು ಜೀರ್ಣಿಸಿಕೊಳ್ಳುವ ಶಕ್ತಿ ಇಲ್ಲ ಎಂಬುದು ಕೆಲ ಪಶು ವಿಜ್ಞಾನಿಗಳ ವಾದ. ಇದು ಒಮ್ಮೆ ಪೂರ್ತಿ ಜೀರ್ಣವಾಗಿ ಬಳಕೆಯಾಗದಿದ್ದರೂ ಉಪ ಉತ್ಪನ್ನಗಳು ಬಿಡುಗಡೆಯಾಗಿ ಬಳಕೆಯಾಗುವುದೆಂಬುದು ಇತರರ ಅನಿಸಿಕೆ. ಹೊರಮೇಯುವ ಕೋಳಿಗಳು ಹಸಿರಿನೊಂದಿಗೆ ಹುಳ ಹುಪ್ಪಡಿ, ಎರೆಹುಳು, ಬೀಜ ಮತ್ತು ಹಣ್ಣು ಹಂಪಲುಗಳನ್ನು ತಿಂದು ತುಂಬಾ ಆರೋಗ್ಯದಿಂದ ಬೆಳೆಯುತ್ತವೆ. ತೋಟಗಳಲ್ಲಿ ರೈತರು ಈ ರೀತಿಯ ಸಾಕಣೆ ಕೈಗೊಳ್ಳಲು ವಿಪುಲ ಅವಕಾಶಗಳಿದೆ. ನಾಟಿ ಕೋಳಿ ಸಾಕಣೆಯ ಇನ್ನಿತರೆ ಅಂಶಗಳನ್ನು ಈಗ ನೋಡೋಣ. ಇಂಟೆನ್ಸಿವ್ ವಿಧಾನದಲ್ಲಿ ಸಾಕಣೆ ನಡೆಸಿರುವ ರೈತರು ಡಿ ಬೀಕಿಂಗ್ ಅಂದರೆ ಚುಂಚು ಕತ್ತರಿಸುತ್ತಾರೆ. 20ನೇ ದಿನ ಮತ್ತು 45ನೇ ದಿನಗಳ ಹಂತದಲ್ಲಿ ಈ ಉಪಕರಣದ ಸಹಾಯದಿಂದ ಚುಂಚು ಸುಟ್ಟು ಮೊಂಡಾಗಿಸುತ್ತಾರೆ. ಕೋಳಿಗಳು ಪರಸ್ಪರ ಜಗಳವಾಡುವಾಗ ಆಗಬಹುದಾದ ಹಾನಿಯನ್ನು ತಪ್ಪಿಸಲು ಇದು ಸಹಾಯಕ. 5ನೇ ದಿನಕ್ಕೆ ಕಣ್ಣು ಮತ್ತು ಮೂಗಿನಲ್ಲಿ ಹನಿ ಬಿಡುವ ಮೂಲಕ ರಾಣಿ ಕೇಟ್ ಅಥವಾ ಕೊಕ್ಕರೆ ರೋಗದ ವಿರುದ್ಧ ಲಸಿಕೆ ಹಾಕುತ್ತಾರೆ. 15ನೇ ದಿನಕ್ಕೆ ಐಬಿಡಿ ಲಸಿಕೆ, 35 ಮತ್ತು 65ನೇ ದಿನದ ಹಂತದಲ್ಲಿ ಲಸೋಟಾ ಲಸಿಕೆಯನ್ನು ಹಾಕುತ್ತಾರೆ. ಇನ್ನು 4ರಿಂದ 5 ವಾರಗಳ ಹಂತದಲ್ಲಿ ಲಿವರ್ ಟಾನಿಕ್ಕು ಕೊಡುತ್ತಾರೆ. ಗ್ರಾಮೀಣ ಕೋಳಿಗಳಿಗೆ ಇಷ್ಟೊಂದು ಔಷಧೋಪಚಾರ ಬೇಕಾಗಿಲ್ಲ. ಆದರೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ನಾಟಿ ಕೋಳಿ ಬೆಳೆಸುವ ರೈತರು ಯಾವುದೇ ಅಪಾಯ ಎದುರಿಸಲು ಸಿದ್ಧರಿಲ್ಲ. ಆಹಾರ ಯಾವುದೇ ಇದ್ದರೂ 2 ತಿಂಗಳಿಗೊಮ್ಮೆ ಡಿವರ್ಮಿಂಗ್ ಮಾಡಬೇಕು. ಈ ಉದ್ದೇಶಕ್ಕೆ ಕುಡಿಯುವ ನೀರಿನಲ್ಲಿ ಪೈಪರ್ಜಿನ್ ಅಥವಾ ಅಲ್ಬೆಂಡಾಜೋಲ್ನಂತಹ ಜಂತು ನಿವಾರಕ ಔಷಧವನ್ನು ಮಿಶ್ರ ಮಾಡಿ ಕುಡಿಸಲಾಗುತ್ತದೆ. ವಿಜ್ಞಾನಿಗಳ ಪ್ರಕಾರ ಹಸಿರು ಮೇಯಿಸಿ ನಾಟಿ ಕೋಳಿ ಸಾಕುವಾಗ ಮ್ಯಾರಾಕ್ಸ್ ಅಥವಾ ರಾಣಿ ಕೇಟ್ ಲಸಿಕೆ ಮತ್ತು ಜಂತು ನಿವಾರಕಗಳನ್ನು ಕೊಟ್ಟರೆ ಸಾಕು. 1 ದಿನದ ಮರಿಗೆ ಮ್ಯಾರಕ್ಸ್ ಚುಚ್ಚುಮದ್ದನ್ನು ಕೊಡಿ. ಇನ್ನು ರಾಣಿಕೇಟ್ ಲಸಿಕೆಯನ್ನು 5ನೇ ದಿನಕ್ಕೆ ಕಣ್ಣು ಹನಿ ಮೂಲಕ, 4ನೇ ವಾರದಲ್ಲಿ ಕುಡಿಯುವ ನೀರಿನಲ್ಲಿ ಮತ್ತು ದೇಹದ ತೂಕ 750 ಗ್ರಾಂ ಆದಾಗ ಚುಚ್ಚುಮದ್ದಿನ ಮೂಲಕ ಕೊಡಬೇಕು. ಬೇಸಿಗೆಯಲ್ಲಿ ತಿಂಗಳಿಗೊಮ್ಮೆ ಮತ್ತು ತಂಪು ಹವಾಮಾನದಲ್ಲಿ ವಾರಕ್ಕೊಮ್ಮೆ ಸತ್ತೆಯ ಮೇಲೆ ಸುಣ್ಣ ಉದುರಿಸಿ ಮಿಶ್ರ ಮಾಡಬೇಕು. ಇದರಿಂದ ಅಮೋನಿಯಾ ವಾಸನೆ ಕಡಿಮೆಯಾಗುವುದಲ್ಲದೆ ನೆಲಹಾಸು ಸದಾ ಒಣಗಿರುತ್ತದೆ, ರೋಗಾಣುಗಳ ಬೆಳವಣಿಗೆ ತಪ್ಪುತ್ತದೆ. ಅಂದ ಹಾಗೆ ನಾಟಿ ಕೋಳಿ ಸಾಕಣೆ ಭಾರಿ ಲಾಭದಾಯಕ ಎಂದೇನಿಲ್ಲ. ವಾಣಿಜ್ಯ ಬ್ರಾಯ್ಲರ್ನ ದುಪ್ಪಟ್ಟು ದರ ಸಿಗುವುದಾದರೂ ಬೆಳವಣಿಗೆಗೆ ಎರಡರಷ್ಟು ಸಮಯ ಬೇಕು. ಆಹಾರದ ಖರ್ಚು ಕಡಿಮೆಯೆಂದಾದರೂ ದೊಡ್ಡ ಪ್ರಮಾಣದಲ್ಲಿ ಸಾಕಿದಾಗ ಪ್ರತಿ ಕೋಳಿಯ ತೂಕ ಹೆಚ್ಚೆಂದರೆ 1.5 kg. ಆದರೆ ಆರೋಗ್ಯದ ಸಮಸ್ಯೆ ರಿಸ್ಕು ಕಡಿಮೆ. ಬ್ರಾಯ್ಲರ್ಗೆ ಹೋಲಿಸಿದಲ್ಲಿ ಕೆಲಸ ಕಡಿಮೆ. ದೊಡ್ಡ ಕಂಪನಿಗಳ ಇಂಟಿಗ್ರೇಷನ್ ಇಲ್ಲದೆ ಸ್ಥಳೀಯವಾಗಿ ಮಾರುಕಟ್ಟೆ ಕುದುರಿಸಬಹುದು. ನಾಟಿ ಕೋಳಿಯ ರುಚಿ ಎಲ್ಲರಿಗೂ ಗೊತ್ತಿರುವುದರಿಂದ ಹೆಚ್ಚಿನ ಪ್ರಚಾರ ಬೇಕಿಲ್ಲ. ಇತರೆ ಕೃಷಿ ಕೆಲಸಗಳೊಂದಿಗೆ ಉಪ ಉದ್ಯೋಗವಾಗಿ ನಡೆಸಿದರೂ ನಷ್ಟವಿಲ್ಲ. ಉಷ್ಣತೆ ಮತ್ತು ಹವಾಮಾನಗಳಲ್ಲಿ ಏರುಪೇರಾದರೂ ಅಂತಹ ಸಮಸ್ಯೆ ಏನಿಲ್ಲ. ಜೊತೆಗೆ ಕೋಳಿ ಗೊಬ್ಬರ ಕೃಷಿ ಬೆಳೆಗಳನ್ನು ಸಮೃದ್ಧಗೊಳಿಸುತ್ತದೆ. ತೋಟದಲ್ಲಿ ಮೇಯಲು ಬಿಟ್ಟರೆ ಕ್ರಿಮಿಕೀಟಗಳು ನಿಯಂತ್ರಣವಾಗುತ್ತದೆ. ಸಣ್ಣ ಪ್ರಮಾಣದಲ್ಲಿ ಸಾಕುವಾಗ ಹಣ ಹೂಡಿಕೆ ತುಂಬಾ ಕಡಿಮೆ ಸಾಕು. ಆರಂಭದಲ್ಲಿ ವಾಣಿಜ್ಯ ಬ್ರಾಯ್ಲರ್ ಕೋಳಿಗಳನ್ನು ಜನಪ್ರಿಯಗೊಳಿಸಲು ಉತ್ಪಾದಕರು ಸಾಕಷ್ಟು ಬೆವರು ಹರಿಸಿದ್ದಾರೆ. ಇದೀಗ ನಾಟಿ ಕೋಳಿಯಲ್ಲಿ ಈ ಪ್ರಯತ್ನ ನಡೆಯುತ್ತಿದೆ. ಬ್ರಾಯ್ಲರ್ ಕೋಳಿ ಮಾಂಸದಲ್ಲಿ ಕೊಬ್ಬಿನಾಂಶ ಹೆಚ್ಚು, ರುಚಿ ಕಡಿಮೆ. ಕೋಳಿಯ ತೂಕ 2 kg ಇದ್ದರೂ ಅದು 45 ದಿನಗಳ ಕೋಳಿ ಮರಿ. ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಇರುವವರು ನಾಟಿ ಕೋಳಿಯನ್ನು ಇಷ್ಟಪಡುತ್ತಿದ್ದಾರೆ. ಹಾಗಾಗಿ ನಾಟಿ ಕೋಳಿ ಸಾಕಣೆಗೆ ಉಜ್ವಲ ಭವಿಷ್ಯವಿದೆ ಎಂಬುದು ಸಾಕಣೆದಾರರ ಅನಿಸಿಕೆ. ಆದರೆ ಇದೂ ಕೂಡ ಮತ್ತೊಂದು ಬ್ರಾಯ್ಲರ್ ಕೋಳಿ ಉದ್ಯಮ ಆಗಬಹುದೆಂಬ ಆತಂಕ ಚಿಕ್ಕ ರೈತರದ್ದು. ಬದಲಿಗೆ ಹಸಿರು ಮೇಯಿಸುವ ನೂರಾರು ಚಿಕ್ಕ ರೈತರು ಸಂಘಟಿತರಾದರೆ ವ್ಯವಸ್ಥಿತ ಮಾರುಕಟ್ಟೆ ಸಾಧ್ಯ. ಅಂದಹಾಗೆ ಗ್ರಾಮೀಣ ಕೋಳಿ ಚಿತ್ರಪಟಕ್ಕಷ್ಟೇ ಸೀಮಿತವಾಯಿತೆಂಬ ಹಂತದಲ್ಲಿ ಅದರ ಪುನರುತ್ಥಾನವಾದದ್ದು ನಮ್ಮ ನಿಸರ್ಗ ವ್ಯವಸ್ಥೆಯ ಅಚ್ಚರಿಯ ಸಮತೋಲನ. ತಮಿಳುನಾಡಿನಂತೆಯೇ ನಮ್ಮ ರೈತರು ಕೂಡ ನಾಟಿ ಕೋಳಿ ಸಾಕಣೆಗೆ ಮುಂದಾಗುತ್ತಾರಾ ಎಂಬ ಪ್ರಶ್ನೆಗೆ ಕಾಲವೇ ಉತ್ತರಿಸಬೇಕಿದೆ. ಸಾಕ್ಷ್ಯಚಿತ್ರದ ಎರಡನೇ ಭಾಗವಾಗಿ ಈಗ ಟರ್ಕಿ ಸಾಕಣೆಯನ್ನು ನೋಡೋಣ. ಇದರ ಹುಟ್ಟೂರು ಮೆಕ್ಸಿಕೋ. ನಮ್ಮ ದೇಶದ ಒಟ್ಟಾರೆ ಕೋಳಿ ಮಾಂಸದ ಉತ್ಪಾದನೆಯಲ್ಲಿ ಇದರ ಪಾಲು ಸದ್ಯ ಕೇವಲ 2% ಮಾತ್ರ. ಅಂದಕ್ಕಾಗಿ ಮತ್ತು ಮಾಂಸಕ್ಕಾಗಿ ಟರ್ಕಿ ಸಾಕಣೆ ಇತ್ತೀಚೆಗೆ ಹೆಚ್ಚುತ್ತಿದೆ. ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ವಾಣಿಜ್ಯಕ ಟರ್ಕಿ ಫಾರಂಗಳು ಕಂಡುಬರುತ್ತಿವೆ. ಜಾಗತಿಕವಾಗಿ ಅಮೆರಿಕ, ಕೆನಡಾ ಮತ್ತು ಯುರೋಪ್ ರಾಷ್ಟ್ರಗಳಲ್ಲಿ ಇದರ ಮಾಂಸ ಹೆಚ್ಚು ಪ್ರಚಲಿತ. ನಮ್ಮ ದೇಶದಲ್ಲಿ ಇದಕ್ಕೆ ಡಿಸೆಂಬರ್ ಹಕ್ಕಿ ಎಂಬ ಹೆಸರಿದೆ. ಕಾರಣ ಕ್ರಿಸ್ಮಸ್ ಸಮಯದಲ್ಲಿ ಕ್ರಿಶ್ಚಿಯನ್ನರು ಟರ್ಕಿ ಮಾಂಸವನ್ನು ಹೆಚ್ಚಾಗಿ ಬಳಸುತ್ತಾರೆ. ಆದರೆ ಕ್ರಮೇಣ ಡಾಬಾಗಳಲ್ಲಿ ಮತ್ತು ಮಹಾನಗರಗಳ ದೊಡ್ಡ ಹೋಟೆಲ್ಗಳಲ್ಲಿ ವರ್ಷವಿಡೀ ಟರ್ಕಿ ಬಿರಿಯಾನಿ ಮತ್ತಿತರ ಖಾದ್ಯಗಳು ತಯಾರಾಗುತ್ತಿವೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಉತ್ಸಾಹಿ ರೈತರ ಪ್ರಯತ್ನದಿಂದ ಪ್ರತಿ ವಾರವೂ ಟರ್ಕಿ ಮಾಂಸವನ್ನು ಪಾಲು ಹಾಕಿ ಮಾರಲಾಗುತ್ತಿದೆ. ಕೇವಲ ಡಿಸೆಂಬರ್ ಹಕ್ಕಿಯಾಗಿದ್ದ ಟರ್ಕಿ ಸರ್ವಕಾಲದ ಕೋಳಿಯಾಗುತ್ತಿದೆ.

ಇದರ ಸಾಕಣೆ ಕೂಡ ಸುಲಭ. ಉತ್ತಮ ನಿರ್ವಹಣೆಯಲ್ಲಿ ದೊಡ್ಡ ತಳಿಯ ಗಂಡು ಟರ್ಕಿ 8 ತಿಂಗಳಲ್ಲಿ 8-10 ಕಿಲೋಗ್ರಾಂ ಮತ್ತು ಹೆಣ್ಣು 6-7 ಕಿಲೋಗ್ರಾಂ ಬೆಳೆಯಬಲ್ಲದು. ಮತ್ತಿದರ ರೋಗ ನಿರೋಧಕ ಶಕ್ತಿಯೂ ಹೆಚ್ಚು. ಹಾಗಾಗಿ ಮನೆ ಸುತ್ತ ತೋಟ ಹೊಂದಿರುವ ರೈತರಿಗೆ ಟರ್ಕಿ ಸಾಕಣೆ ತುಂಬಾ ಸುಲಭ ಎನ್ನಬಹುದು. ಟರ್ಕಿ ಸಾಕಣೆಗೆ ಮಾಮೂಲಿ ಕೋಳಿ ಶೆಡ್ಗಳು ಬಳಕೆಯಾಗುತ್ತವೆ. ಮಧ್ಯೆ ಸಾಕಷ್ಟು ಎತ್ತರವಿರುವ ಮನೆ, ಎರಡು ಪಕ್ಕದಲ್ಲಿ ಗೋಡೆಯ ಬದಲಿಗೆ ದೊಡ್ಡ ಕಿಟಕಿಗಳು ಇರಲಿ. ಸ್ವಚ್ಛ ಗಾಳಿ ಬೆಳಕು ಟರ್ಕಿ ಕೋಳಿಗೆ ತುಂಬಾ ಮಹತ್ವ. ಗಾಳಿಯಾಡದಿದ್ದಲ್ಲಿ ಉಸಿರಾಟ ಸಂಬಂಧಿ ಕಾಯಿಲೆಗಳು ಬರುತ್ತವೆ. ನೆಲ ಮಣ್ಣಿನದಿದ್ದರೆ ತೇವಾಂಶ ಹೀರಿಕೆಗೆ ಅನುಕೂಲ. ನೆಲದ ಮೇಲೆ ಭತ್ತದ ಹೊಟ್ಟು, ಶೇಂಗಾ ಸಿಪ್ಪೆ ಅಥವಾ ತೆಂಗಿನ ನಾರಿನ ಪುಡಿಯನ್ನು 1/2 ಅಡಿ ದಪ್ಪಕ್ಕೆ ಹಾಸಲಾಗುತ್ತದೆ. ಇನ್ನುಳಿದಂತೆ ನೀರು ಕುಡಿಯಲು ಮತ್ತು ಮೇವು ನೀಡಲು ಪ್ಲಾಸ್ಟಿಕ್ ಪಾತ್ರೆಗಳು ಬಳಕೆಯಲ್ಲಿವೆ. ಕೋಳಿಯ ಗಾತ್ರ ದೊಡ್ಡದಿರುವುದರಿಂದ ಪೂರ್ತಿ ಬೆಳೆದ ಟರ್ಕಿಯೊಂದಕ್ಕೆ 3-4 ಚದರಡಿ ಜಾಗ ಅಗತ್ಯ. ಟರ್ಕಿ ಕೋಳಿಗಳು 30 ವಾರಕ್ಕೆಲ್ಲ ವಯಸ್ಸಿಗೆ ಬರುತ್ತವೆ. ಇದರಲ್ಲಿ ನೈಸರ್ಗಿಕ ಗರ್ಭಧಾರಣೆ ಮಾತ್ರ ರೂಢಿಯಲ್ಲಿದೆ. ಹೆಣ್ಣು ಮತ್ತು ಗಂಡು ಕೋಳಿಗಳ ಅನುಪಾತ 5:1 ಇರಬೇಕು. ವರ್ಷಕ್ಕೆ ಕೋಳಿಯೊಂದರಿಂದ 80-90 ಮೊಟ್ಟೆಗಳು ಲಭಿಸುತ್ತವೆ. ಮೊಟ್ಟೆಯ ಗಾತ್ರ ದೊಡ್ಡದು. ಸರಾಸರಿ ತೂಕ 80 ಗ್ರಾಂಗಳು. ಮೊಟ್ಟೆ ಇಡಲು ನಿರ್ದಿಷ್ಟ ಕಾಲ ಎಂಬುವುದಿಲ್ಲ. ಮೊಟ್ಟೆ ಬರುವ ದಿನದಲ್ಲಿ ತಾಸಿಗೊಮ್ಮೆ ಶೆಡ್ನಲ್ಲಿ ಓಡಾಡಿ ಮೊಟ್ಟೆ ಸಂಗ್ರಹಿಸಬೇಕು. ಬಹಳ ಹೊತ್ತು ಹಾಗೆ ಬಿಟ್ಟರೆ ಕೋಳಿಗಳು ಕುಕ್ಕಿ ತಿಂದು ಬಿಡುತ್ತವೆ. 24 ವಾರಗಳ ಕಾಲ ಮೊಟ್ಟೆ ಬರುತ್ತಿರುತ್ತದೆ. ಸಂಗ್ರಹಿಸಿದ ಮೊಟ್ಟೆಗಳನ್ನು ತಂಪಾದ ಸ್ಥಳದಲ್ಲಿ 2-3 ದಿನ ಅಥವಾ ಫ್ರಿಡ್ಜ್ನಲ್ಲಿ 1 ವಾರ ಇಡಬಹುದು. ದೊಡ್ಡ ಸಂಖ್ಯೆಯಲ್ಲಿ ಟರ್ಕಿ ಸಾಕುವವರು ಮರಿ ಮಾಡಿಸಲು ಹ್ಯಾಚರಿ ಅವಲಂಬಿಸುವುದು ಅನಿವಾರ್ಯ. ಈ ರೈತರು ಮೊಟ್ಟೆಗಳನ್ನು ವಾರಕ್ಕೊಮ್ಮೆ ಹ್ಯಾಚರಿಗೆ ಕಳಿಸುತ್ತಾರೆ. ಮೊಟ್ಟೆಗಳು ತಿನ್ನಲು ರುಚಿಯಾಗಿದ್ದರೂ ನಮ್ಮಲ್ಲಿ ಇದರ ಬಳಕೆ ಅಷ್ಟಾಗಿ ರೂಢಿಯಲ್ಲಿಲ್ಲ. ಟರ್ಕಿ ಮೊಟ್ಟೆಯ ಇನ್ಕ್ಯೂಬೇಷನ್ ಅವಧಿ 28 ದಿನಗಳು. ಸರಾಸರಿ ಹ್ಯಾಚಿಂಗ್ ಪ್ರಮಾಣ 65%-70%. ಆಗತಾನೇ ಹುಟ್ಟಿದ ಮರಿಯ ತೂಕ ಸರಾಸರಿ 50 ಗ್ರಾಂಗಳು. ವಾಣಿಜ್ಯ ಹ್ಯಾಚರಿಗಳು ಮೊಟ್ಟೆಯೊಂದಕ್ಕೆ 5-8 ರೂಪಾಯಿ ಶುಲ್ಕ ವಿಧಿಸುತ್ತವೆ. ಖಾಸಗಿ ಬ್ರೀಡರುಗಳು 1 ದಿನದ ಮರಿಯನ್ನು 40-45 ರೂಪಾಯಿಗಳಿಗೆ ಮಾರಾಟ ಮಾಡುತ್ತಾರೆ. ಟರ್ಕಿಯಲ್ಲಿ ಬ್ರೂಡಿಂಗ್ ಅವಧಿ 4 ವಾರಗಳು. ಚಳಿಗಾಲದಲ್ಲಿ ಇದು 5-6 ವಾರಗಳ ಕಾಲ ವಿಸ್ತರಿಸುತ್ತದೆ. ಬ್ರೂಡಿಂಗ್ ಅವಧಿಯಲ್ಲಿ ಟರ್ಕಿ ಮರಿಗಳಿಗೆ ನಾಟಿ ಕೋಳಿಯ 2x ಜಾಗ ಬೇಕಾಗುತ್ತದೆ. ಆರಂಭದಲ್ಲಿ 95 ಡಿಗ್ರಿ ಫ್ಯಾರನ್ ಹೀಟ್ ಉಷ್ಣತೆಯನ್ನು ಒದಗಿಸಬೇಕು. ನಂತರ ಪ್ರತಿ ವಾರ 5 ಡಿಗ್ರಿ ಫ್ಯಾರನ್ ಹೀಟ್ ಪ್ರಮಾಣದಲ್ಲಿ 4 ವಾರಗಳ ಕಾಲ ಕಡಿಮೆ ಮಾಡುತ್ತಾ ಬರಬೇಕು. ನೀರು ಪಾತ್ರೆಯ ಆಳ ಕಡಿಮೆ ಇರಬೇಕು. ಟರ್ಕಿ ಮರಿಗಳು ಅಶಕ್ತತೆ ಮತ್ತು ಮಂದ ದೃಷ್ಟಿಯಿಂದಾಗಿ ಸರಿಯಾಗಿ ಆಹಾರ ತಿನ್ನದೆ ಬಡಕಲಾಗುವುದಿದೆ. ಟರ್ಕಿ ಸಾಕಣೆಯಲ್ಲಿ ಆರಂಭದ 2 ತಿಂಗಳು ಸೂಕ್ಷ್ಮ ಹಂತ. ಮರಿ ಸಾವಿನ ಪ್ರಮಾಣ 6-10%. ಟರ್ಕಿ ಮರಿಗಳು ಮೇವು ತಿನ್ನದೆ ಉಪವಾಸ ಸಾಯುವುದು ಒಂದು ದೊಡ್ಡ ಸಮಸ್ಯೆ. ಹಾಗಾಗಿ ಮೇವು ಮತ್ತು ನೀರಿನ ಬಗ್ಗೆ ನಿಗಾ ಅಗತ್ಯ. ಪ್ರತಿ ಲೀಟರು ನೀರಿಗೆ 100 ಮಿಲಿ ಹಾಲು ಮತ್ತು ಬೇಯಿಸಿದ ಮೊಟ್ಟೆ 10 ಮರಿಗಳಿಗೆ 1 ಪ್ರಮಾಣದಲ್ಲಿ ಮಿಶ್ರ ಮಾಡಿ 15 ದಿನಗಳ ಕಾಲ ಕೊಡಬೇಕು. ಪ್ರೋಟೀನು ಮತ್ತು ಶಕ್ತಿ ಪೂರೈಕೆಗೆ ಇದು ಅನುಕೂಲ. ನೀರು ಮತ್ತು ಮೇವಿನ ಪಾತ್ರೆಯಲ್ಲಿ ಬಣ್ಣ ಬಣ್ಣದ ಗೋಲಿಗಳನ್ನು ಇಟ್ಟು ಮರಿಗಳನ್ನು ಆಕರ್ಷಿಸಿ.
ಹಸಿರು ಮೇವನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಕೊಡಬೇಕು. ನೆಲಕ್ಕೆ ಭತ್ತದ ಹೊಟ್ಟು ಹಾಸಿದರೆ ಉತ್ತಮ. ನೆಲಹಾಸು ಗಟ್ಟಿಯಾಗದಂತಿರಲು ಎರಡು ದಿನಗಳಿಗೊಮ್ಮೆ ಕೆದರಿ ತಿರುವಿ ಹಾಕಬೇಕು. ಹೆಚ್ಚು ಗಾಳಿ ಇರುವ ಪ್ರದೇಶದಲ್ಲಿ ಮತ್ತು ಚಳಿಗಾಲದಲ್ಲಿ ಕಿಟಕಿಗಳನ್ನು ಮುಚ್ಚಿ ಒಳಗಡೆ ಬೆಚ್ಚನೆಯ ವಾತಾವರಣ ನಿರ್ಮಿಸಬೇಕು. ಈ ಎಲ್ಲಾ ಕ್ರಮಗಳನ್ನು ತಪ್ಪದೇ ಪಾಲಿಸುತ್ತಾ ಸರಿಯಾದ ಉಷ್ಣತೆ ಕಾಪಾಡಿದರೆ ಬ್ರೂಡಿಂಗ್ ಹಂತದಲ್ಲಿ ಮರಿ ಸಾವಿನ ಪ್ರಮಾಣವನ್ನು ತಗ್ಗಿಸಬಹುದು. ಟರ್ಕಿ ಮರಿಗಳು ದೊಡ್ಡದಾದಂತೆ ಸ್ಥಳಾವಕಾಶವನ್ನು ಹೆಚ್ಚಿಸುತ್ತಾ ಹೋಗಬೇಕು. ಸಾಕಷ್ಟು ಸಂಖ್ಯೆಯಲ್ಲಿ ಮೇವು ಮತ್ತು ನೀರಿನ ಪಾತ್ರೆಗಳನ್ನು ಒದಗಿಸಬೇಕು. ಈ ರೈತರು ನೀರಿಗೆ ಕಾಲುವೆಯನ್ನು ಮಾಡಿದ್ದಾರೆ. ಟರ್ಕಿ ಕೋಳಿ ಹಸಿರು ಮೇವನ್ನು ಇಷ್ಟಪಟ್ಟು ತಿನ್ನುತ್ತದೆ. ಮೇಯಿಸಲು ಸಾಕಷ್ಟು ಸ್ಥಳಾವಕಾಶ ಇದ್ದವರು ಹೊರಬಿಡಬಹುದು. ಒಂದೆಕರೆ ತೋಟದಲ್ಲಿ 200-250 ದೊಡ್ಡ ಟರ್ಕಿ ಕೋಳಿಗಳನ್ನು ಮೇಯಿಸಬಹುದು. ಇನ್ನು ಶೆಡ್ನಲ್ಲೇ ಇಡುವುದಾದರೆ ಈ ರೀತಿ ಮೇವಿನ ಕಟ್ಟುಗಳನ್ನು ನೇತಾಡಿಸಬಹುದು ಅಥವಾ ಯಂತ್ರದಲ್ಲಿ ಕತ್ತರಿಸಿ ಕೂಡ ತಿನ್ನಿಸಬಹುದು. ಆರಂಭದಲ್ಲಿ ಒಂದು ತಿಂಗಳು ಸಿದ್ಧ ಕೋಳಿ ಆಹಾರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬೇಕು. ನಂತರ ಶೇಕಡ 25% ಫೀಡು ಮತ್ತು ಶೇಕಡ 75% ಹಸಿರು ಮೇವು ತಿನ್ನಿಸಬಹುದು. ಇದರಿಂದಾಗಿ ಆಹಾರದ ಖರ್ಚು ಗಣನೀಯವಾಗಿ ಕಡಿಮೆಯಾಗುವುದಲ್ಲದೆ ಕೋಳಿಗಳ ಆರೋಗ್ಯ ಚೆನ್ನಾಗಿರುತ್ತದೆ. ಮೇಯಲು ಬಿಡುವ ಜಾಗದಲ್ಲಿ ನೆರಳಿರಬೇಕು. ಟರ್ಕಿ ಕೋಳಿಗಳು ಹುಲ್ಲು ಎಲೆಗಳಲ್ಲದೆ ಎರೆಹುಳು, ಬಸವನ ಹುಳು, ಗೆದ್ದಲು ಮತ್ತಿತರ ಹುಳು ಹುಪ್ಪಡಿಗಳನ್ನು ಆಯ್ದು ತಿನ್ನುತ್ತವೆ. ಇದಲ್ಲದೆ ಕುದುರೆ ಮೆಂತೆ, ಸ್ಟೈಲೋಜಾಂಥಸ್, ಅಜೋಲಾ ಮುಂತಾದ ಪ್ರೋಟೀನು ಭರಿತ ಮೇವುಗಳನ್ನು ಬೆಳೆಸಿ ತಿನ್ನಿಸಬಹುದು. ದಿನಕ್ಕೆ ಪ್ರತಿ ಕೋಳಿಗೆ 30-40 ಗ್ರಾಂ ಶೆಲ್ ಗ್ರೀಟ್ ಕೊಟ್ಟರೆ ಕ್ಯಾಲ್ಶಿಯಂ ಪೂರೈಕೆ ಉತ್ತಮವಾಗಿ ಕಾಲುಗಳು ಬಲವಾಗುತ್ತವೆ. ಬೆಳೆದ ಟರ್ಕಿಗಳನ್ನು ಕೋಲು ಹಿಡಿದು ಅತ್ತಿಂದಿತ್ತ ಓಡಿಸಬಹುದು. ಕತ್ತಲೆಯಲ್ಲಿ ಸುಲಭವಾಗಿ ಹಿಡಿಯಬಹುದು. ಎರಡು ಕಾಲುಗಳನ್ನು ಹಿಡಿಯಬೇಕೇ ವಿನಃ ಅದರ ರೆಕ್ಕೆಗಳನ್ನಲ್ಲ. 3-5 ವಾರಗಳ ಹಂತದಲ್ಲಿ ಚುಂಚು ಕತ್ತರಿಸಿದರೆ ಪುಕ್ಕಗಳನ್ನು ಕಿತ್ತುಕೊಳ್ಳುವ ಮತ್ತು ಮೊಟ್ಟೆಗಳನ್ನು ಕುಕ್ಕಿ ತಿನ್ನುವ ಸಮಸ್ಯೆ ಕಡಿಮೆಯಾಗುತ್ತದೆ. ಇತರೆಲ್ಲಾ ಕೋಳಿಗಳಿಗಿಂತ ಟರ್ಕಿಯ ರೋಗ ನಿರೋಧಕ ಶಕ್ತಿ ಹೆಚ್ಚು. ಆದಾಗ್ಯೂ 4-5 ವಾರಗಳ ಹಂತದಲ್ಲಿ ಫೌಲ್ ಪಾಕ್ಸ್ ರೋಗದ ವಿರುದ್ಧ ಲಸಿಕೆ ಹಾಕಬೇಕು. ಕಾಕ್ಸಿಡಿಯೋಸಿಸ್ ಸಮಸ್ಯೆ ಬಾರದಂತಿರಲು ಕೋಳಿ ಮನೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು. ನೆಲಕ್ಕೆ ಹಾಸಿದ ಸತ್ತೆ ಯಾವಾಗಲೂ ಒಣಗಿರುವಂತೆ ನೋಡಿಕೊಳ್ಳಿ. 5-7 ದಿನಕ್ಕೊಮ್ಮೆ, 4 ವಾರಗಳ ಹಂತ ಮತ್ತು ಕೋಳಿಯ ದೇಹದ ತೂಕ 750 ಗ್ರಾಂಗಳಾದಾಗ ಕೊಕ್ಕರೆ ರೋಗ ಅಥವಾ ರಾಣಿ ಕೇಟ್ ವಿರುದ್ಧ ಲಸಿಕೆ ಹಾಕಿ. ಕೋಳಿ ಮನೆಯಲ್ಲಿ ಸ್ವಚ್ಛ ಗಾಳಿ ಬೆಳಕು ಹಾಯುವಂತೆ ನೋಡಿಕೊಳ್ಳಿ. ಇಲ್ಲವಾದಲ್ಲಿ ಉಸಿರಾಟ ಸಂಬಂಧಿ ಸಮಸ್ಯೆ ಹೆಚ್ಚುತ್ತದೆ. ಅಗತ್ಯ ಬಿದ್ದಾಗ ನೆಗಡಿ ಕೆಮ್ಮಿಗೆ ಔಷಧೋಪಚಾರ ಕೈಗೊಳ್ಳಿ. ಉತ್ತಮ ನಿರ್ವಹಣೆಯಲ್ಲಿ 4-5 ತಿಂಗಳಿಗೆ ಗಂಡು ಕೋಳಿ 7 ಕಿಲೋಗ್ರಾಂ ಮತ್ತು ಹೆಣ್ಣು ಟರ್ಕಿ 5-5.5 ಕಿಲೋಗ್ರಾಂ ಬೆಳೆಯುತ್ತದೆ. ಮಾಂಸಕ್ಕಾಗಿ ಮಾರಲು ಇದು ಸೂಕ್ತ ಹಂತ. ಇನ್ನು ಗುಂಪಿನಲ್ಲಿ ಸಾಕಿ ಡಿಸೆಂಬರ್ ಹೊತ್ತಿಗೆ ಮಾರಾಟ ಮಾಡುವ ರೈತರು ಸಾಕಷ್ಟಿದ್ದಾರೆ. ಸಾಕಣೆ ಹಕ್ಕಿಗಳಲ್ಲೇ ಟರ್ಕಿ ಮಾಂಸದ ಎಳೆಗಳ ಉದ್ದ ಹೆಚ್ಚು ಮತ್ತು ಕೊಲೆಸ್ಟರಾಲ್ ಅಂಶ ಕಡಿಮೆ. ಅಲ್ಲದೆ ಮಾಂಸದ ಪ್ರಮಾಣ ಅತ್ಯಧಿಕ, ಅಂದರೆ ಶೇಕಡ 80-85. ಇದು ಬಿಳಿ ಮಾಂಸವಾಗಿದ್ದು ರುಚಿ ಕೂಡ ಚೆನ್ನಾಗಿರುತ್ತದೆ. ತಮಿಳುನಾಡಿನ ಡಾಬಾ ಮತ್ತು ಕೆಲ ದೊಡ್ಡ ಹೋಟೆಲುಗಳಲ್ಲಿ ವಾನ್ ಕೋಳಿ ಬಿರಿಯಾನಿ ತುಂಬಾ ಜನಪ್ರಿಯ. ಇನ್ನು ಡಿಸೆಂಬರ್ನಲ್ಲಂತೂ ಉತ್ತಮ ಬೇಡಿಕೆ ಇರುತ್ತದೆ. ಜೀವಂತ ಟರ್ಕಿ ಕೋಳಿಗೆ ಕಿಲೋಗ್ರಾಂಗೆ 120-130 ರೂಪಾಯಿ ಬೆಲೆ ಸಿಗುತ್ತದೆ. ಬೆಂಗಳೂರಿನ ಶಿವಾಜಿನಗರ ಮತ್ತು ಗೋವಾ ರಾಜ್ಯ ಟರ್ಕಿಗೆ ಉತ್ತಮ ಮಾರುಕಟ್ಟೆಗಳು.
ಈ ಗ್ರಾಮೀಣ ಕೋಳಿಗಳು ವಾಣಿಜ್ಯ ಕೋಳಿಗೆ ಪರ್ಯಾಯವಲ್ಲ, ಆದರೆ ಕೃಷಿಯೊಂದಿಗೆ ಉಪಕಸುಬಾಗಿ ಚೆನ್ನಾಗಿ ಒಗ್ಗಿಕೊಳ್ಳಬಲ್ಲವು. ಸ್ಥಳೀಯ ಪರಿಕರಗಳನ್ನು ಬಳಸಿಕೊಂಡು ಗ್ರಾಮೀಣ ಜನರಿಗೆ ಉತ್ತಮ ಆದಾಯ ತರಬಲ್ಲವು. ಚಿಕ್ಕ ಪ್ರಮಾಣದಲ್ಲಿ ಆರಂಭಿಸಿ ಸ್ಥಳೀಯ ಮಾರುಕಟ್ಟೆಗಳಲ್ಲಿ ಪರಿಚಯಿಸಬೇಕು. ಸಾಕಣೆ ಅಭಿವೃದ್ಧಿ ಕಂಡಂತೆ ಬೇಡಿಕೆಯು ಹೆಚ್ಚುತ್ತಾ ಹೋಗುತ್ತದೆ. ಚಿಕನ್ ಬಿರಿಯಾನಿ ಪ್ರಿಯರಿಗೂ ಹೆಚ್ಚಿನ ವೈವಿಧ್ಯತೆ ಸಿಕ್ಕಂತಾಗುತ್ತದೆ. ಈ ನಿಟ್ಟಿನಲ್ಲಿ ಸರಕಾರಿ ಇಲಾಖೆಗಳ ಪ್ರಯೋಗಾಲಯಗಳ ಸಹಕಾರವೂ ಉತ್ತಮವಾಗಿದೆ. ನಮ್ಮ ಯುವ ಕೃಷಿಕರು ಇಂಥ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡರೆ ಹಳ್ಳಿಗಾಡಿನ ಕೃಷಿ ಜೀವನದಲ್ಲೂ ನೆಮ್ಮದಿ ಕಾಣಲು ಸಾಧ್ಯ.

ಇದುವರೆಗೆ ನಾಟಿ ಕೋಳಿ ಮತ್ತು ಟರ್ಕಿ ಕೋಳಿ ಸಾಕಣೆಯ ಕುರಿತು ಮಾಹಿತಿ ಕೇಳಿದಿರಿ. ಈ ಕಾರ್ಯಕ್ರಮದ ಕೊಡುಗೆ ಶ್ರಮಜೀವಿ ಅಗ್ರಿಫಿಲ್ಮ್ಸ್ ಬೆಂಗಳೂರು. ಇಲ್ಲಿಗೆ ಇಂದಿನ ಜನಧನಿ ಕಾರ್ಯಕ್ರಮ ಮುಗಿಯಿತು. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಬಜ್ಪೆ ಶನೈಶ್ವರ ದೇವಸ್ಥಾನದಲ್ಲಿ ನಡೆದ ಶನೈಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆ ಭಾಗವತರು ಪ್ರಶಾಂತ್ ರೈ ಪುತ್ತೂರು, ಚೆಂಡೆ ಹಾಗೂ ಮದ್ದಳೆ ರೋಹಿತ್ ಉಚ್ಚಿಲ, ಜಿತೇಶ್ ಕೋಳ್ಳಿಯೂರು. ಪಾತ್ರ ಪರಿಚಯ ವಿಕ್ರಮಾದಿತ್ಯ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಶನೇಶ್ಚರ ವಸಂತ ದೇವಾಡಿಗ, ಪುರೋಹಿತ ಹಾಗೂ ನಂದಿಶ್ರೇಷ್ಠಿ, ಶಿರಂಕಲ್ಲು ಪಶುಪತಿ ಶಾಸ್ತ್ರಿ, ಅಲೋಲಿಕೆ ಹಾಗೂ ಸುಶೀಲೆ ರವಿ ಅಲೆವೂರಾಯ, ಚಂದ್ರಶಯನ ಹಾಗೂ ಪದ್ಮಾವತಿ, ದಿನಕರ್ ಎಸ್ ಪಚ್ಚನಾಡಿ. ಇದೀಗ ಶನೇಶ್ಚರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆಯ ಮೊದಲನೇ ಕಂತು.

ಒಂದು ತಿರಿದಿನಗಲು ಪಲ್ಪಿನ ಜನ ಪಾತ್ರ ನಮ್ಮ ಶರೀರ ಪಲ್ಪನವು ದೇವಲ್ಯ ಅವಳಿಗೆ ಅಂಚಾಣ ಮಾತ್ರ ಆಯ್ತ ಉಲ ಐತಿನ ಜೀವಾತ್ಮೆ ಪರಮಾತ್ಮೆ ಆಪೇ ಪನ್ಪಿನಂಚಿನ ಪಾತೆರ ಏತು ಸತ್ಯ ಸುಳೆ ನಮ್ಮ ತಿನ್ಪುನ ತಿನಸಿಡು ಭಕ್ತಿನ ನಮ್ಮ ಜೋಡಿ ಆಂಡ ಅವು ಪ್ರಸಾದ ಆಪುಳಿಗೆ ಪರ್ಪಿನಂಚಿನ ನೀರಿಗ ಭಕ್ತಿನ ಬೆರೆಸಾಂಡ ಅವು ತೀರ್ಥ ಆಪುಳಿಗೆ ಅಂಚನೆ ಈ ಶರೀರಡು ನಮ್ಮ ಭಕ್ತಿನ ಸೇರಾವಂಡ ಅವು ದೇವಾಲಯ ಆಪುಳು ಉಲ ಇತ್ತರ ಪರಮಾತ್ಮ ಜಾಗೃತ ಅದ ಯಾಪಲ ನಮನ ಆಶೀರ್ವಾದ ಮತ್ತೊಂದು ಪಂಪಿನ ಬರ್ತ ಐಕೇ ಪಂಡಿ ತೆರಿದಿನ ಜಂತು ನಾಂ ನರಜನ್ಮ ದುರ್ಲಭಂ ಮಾತಾ ಜೂವಾದಿ ಈ ಮನುಷ್ಯ ಜನ್ಮ ಬಾರಿ ಮುಖ್ಯವಾಯಿನವ ದಯಪಂಡ ಪಾತ್ರದ ಶಕ್ತಿ ಜ್ಞಾನದ ಶಕ್ತಿ ಧರ್ಮ ಕಾರ್ಯಗಳು ಮಾಡ್ಕೊಂಡಿನ ಆ ಒಂದು ಅವಕಾಶ ಒಂದು ಪಾತ ಶರೀರ ಮಾಧ್ಯಮ ಸರ್ವಧರ್ಮ ಸಾಧನ ನಂಕುಪ್ಪು ನಂಚಿನ ವಿಶೇಷವಾಗಿ ನಂಚಿನ ಯೋಗ್ಯತೆ ಅಂಡ ಹುಟ್ಟಿನಂಚಿನ ನರಮಾನ್ಯ ಜನ್ಮನು ಸಾರ್ಥಕ ಮಾಡ್ಕೊಡುದು ಅಂಡ ಆಯಾಯ ವಾವ ಕ್ಷೇತ್ರ ಬೆನ್ನಿ ಬೆನ್ನೊಂದುಳ್ಳೆನ ಅಲ್ಪ ಪ್ರಾಮಾಣಿಕವಾಗಿ ಅರ್ಥ ಎನ್ನ ಬಗ್ಗೆ ಆಲೋಚನೆ ಮಾಡ್ತಿನಾಗ ಭಾರಿ ಸಂತೋಷ ವಿಶಾಲವಾಯಿ ನಂಚಿನ ಮಾಳವ ದ್ವೇಷ ಈ ಮಾಳವ ದೇಶ ಚಪ್ಪನ್ನ ದೇಶಗಳು ಪ್ರಧಾನವಾಯಿನ ಅರಿಯಾವರ್ತ ಐತ ರಾಜಧಾನಿ ಉಜ್ಜನಾಪುರ ಅಪ್ಪೆ ಉಳ್ಳಾಲಿನ ಅನುಗ್ರಹಗಳು ಈ ಉಜ್ಜಯಿನಿದ ಮಹಾಕಾಳೇಶ್ವರ ಒಂದಿ ವರಪ್ರಸಾದ ಬಹುಶಃ ಅವಕಾಶಗಳು ಹಿರಿಯರ ಮಾರ್ಗದರ್ಶನ ಒಂದು ಕುಲೋನ್ನತಿ ಬಲೋನ್ನತಿ ಒಂದು ಮಾತ ಎನ್ನ ಬಗ್ಗೆ ಆಲೋಚನೆ ಮಾಡ್ತಂಡ ಈ ಉಜ್ಜನಾಪುರನು ಆಳ್ವಿಕೆ ಮಲ್ತೊಂದು ಬತ್ತಿ ನಂಚಿನ ಎನ್ನ ಅಜ್ಜರು ಭುಜಕೀರ್ತಿ ಮಹಾರಾಜರು ಸತ್ಯ ಧರ್ಮ ನ್ಯಾಯಡು ಪರಿಪಾಲನೆ ಮಲ್ತೊಂದು ಬತ್ತಿನಾರು ಆನ ವೃತ್ತಿಯೇ ಮಗಳು ಧರಣಿ ಮೋಹಿನಿ ದೇವಿ ಆ ರಾಜಕುಮಾರಿನ ಒಂಜಿ ಬಿರಣಗ ಮದುವೆ ಮಲ್ತು ಕೊರ್ಪೇರು ಶಾಸ್ತ್ರಾಧ್ಯಯನ ಮಾಡ್ತೀನಂಚಿನ ಬ್ರಾಹ್ಮಣೆ ಬಂಡ ವರ್ಣಾಶ್ರಮ ಧರ್ಮಡು ಬಾರಿ ಯೋಗ್ಯತಾವಂತೆ ಪ್ರಧಾನವಾಯಿನ ಎಂದು ಲೆಕ್ಕ ಆಚಾರವಂತನಾಯಿನಂಚಿನ ಒಂದು ವ್ಯಕ್ತಿ ದಿಕ್ಕೋಣ ಬಾರಿ ಕಷ್ಟ ಬಹುಶಃ ಏನು ಆಲೋಚನೆ ಮಾಡ್ತೀವಿ ಅಜ್ಜರ ಗುರಿಯರಾದ ಅನ್ನ ಒಂದು ಕಡೆ ಬ್ರಾಹ್ಮ ನನ್ನೊಂದು ಕಡೆ ಕ್ಷಾತ್ರ ಒಂದು ರಜ್ಜು ಸೇರಿದ ಪುಟ್ಟಿನ ಯಾನ ವಿಕ್ರಮಾದಿತ್ಯ ಅಂಚ ಬಂಡದು ಎನ್ನ ಅಮ್ಮೆರೆಗೆ ಯಾನ್ ಉರಿಯ ಮಗೆಯತ್ತು ನಾಲ್ಕು ವರ್ಷ ನೋಡಿದ್ರೆ ಆರು ಮದುವೆ ಆತೀರಿಗೆ ವೈಶ್ಯಶ್ರೀನ ಮದುವೆ ಆಯರು ಐಟೊಂಜಿ ಮಗೆ ಪುಟ್ಟಿಯೇ ಕ್ಷತ್ರಿಯಾಣಿನ ಮದುವೆ ಆಯರು ಐಟು ಯಾನು ಪುಟ್ಟಿಯೇ ಒಂದು ಬ್ರಾಹ್ಮಣ ಸ್ತ್ರೀಗಳ ಮದುವೆ ಆಯರು ಐಟು ವರರುಚಿ ಪರಪಿನಂಚಿನ ಏನ ಅಣ್ಣೆ ಪುಟ್ಟಿಯೇ ಒಂದು ಶೂದ್ರ ಸ್ತ್ರೀಡು ಮದುವೆ ಆಯರು ಐಟು ಭರ್ತೃಹರಿ ಪರಪುಣಂಚಿನ ಎನ್ನ ಮೆಗ್ಗಿಯ ಪುಟ್ಟಿಯೇ ವೈಶ್ಯಶ್ರೀರ ಸಂಯೋಗಡು ಪುಟ್ಟಿನಾಯೇ ಭಟ್ಟಿ ಪರಪಿನಾಯೇ ಎನ್ನ ಒತ್ತುದ ಮೆಗ್ಗಿಯೇ ಅಮ್ಮೆನ್ನ ಕಾಲ ಕರೀಂಡು ಈ ಮಾಳವದ ಸಿಂಹಾಸನ ಏರೆಗಿಂದ ಆಂಡು ಆ ಪುರ್ತುಡು ಎನ್ನ ಅಣ್ಣೆ ವರರುಚಿ ಸಂಸಾರದ ಬಗ್ಗೆ ಆಸಕ್ತಿ ಇದ್ದಂದಿನಾರು ಅಧಿಕಾರದ ಬಗ್ಗೆ ವ್ಯಾಮೋಹ ಇದ್ದಂದನಾರು ಪಟ್ಟ ನಿಕ್ಕೆ ಆಣೆ ಮೆಗ್ಗಿ ಆ ಪಡ್ಡದು ಆರು ಒಂದು ರೀತಿಯ ಸನ್ಯಾಸಿನ ರೂಪಡು ಬದುಕನಾರು ಇನ್ನು ಕಾರಣ ವೈರಾಗ್ಯ ಶತಕನು ಬರೆದು ಬಾರಿ ಮಲ್ಲ ಪುಗರ್ತೆ ಪಡೆಯಿನಾರು ಎನ್ನ ಮೆಗ್ಗಿಯ ಭಟ್ಟಿ ಯಾನು ಪಾಡಿ ಗೆರೆನ ಮೀರುನಾಯತ್ತು ಅಂಚಾದ ಆಯ್ನ ಮಂತ್ರಿ ಬಣ್ಣದು ಯಾನು ದಿವಂಡೆ ಭರ್ತೃಹರಿ ಅಣ್ಣನ ಸಾಧಿರೇ ತುಂಬ ಭರ್ತೃಹರಿನ ನೀತಿ ಶತಕ ಬರೀ ಪುಗಾರ್ತೆ ಪಡೆಯಿನಾರು
ಅಂಚಿತ್ತಿನ ಯೋಗ್ಯತಾ ಹೊಂದಿರ ಆಯ್ನ ಜನಕುಲ ನಡುಡು ಪುಟ್ಟಿನ ಅವರ ಆ ಯೋಗ್ಯತೆ ಒರಿತು ನೋಡು ಬರ್ಪಡ ಕಾರಣಕ್ಕೆ ಬಿಡಾದು ಎನ್ನಾತಿಗೆ ದಿಂಜ ಪ್ರಯತ್ನ ಯಾನ ಬತ್ತಿನಾಯಿ ಕಲಿಯುಗಡು ಏರು ಶ್ರೇಷ್ಠೆ ಈ ಪುರ್ತಮಾನೋಡು ಬಂಡ ಮಾತೆಲ್ಲ ಬಂದ ಬೆರು ವಿಕ್ರಮಾದಿತ್ಯೇ ಬಂಡದು ಉದರ ವಿಕ್ರಮೇ ಆದಿತ್ಯ ಬಂದ್ಬಿಟ ಉದರ ಬರ್ತನೆ ದೇವಲೋಕೋಡು ಒಂಜಿ ಕಾಲೋಡು ದೇವಲೋಕೋಡು ಒಂಜಿ ಪಂತ ನಡತನು ನಲಿಪು ನಂಚಿನ ಸ್ತ್ರೀಯರು ಉಳ್ಳರು ಇಂದ್ರ ರಂಭಾದಿ ನಾರಿಯರು ಆಯ್ತು ಎಡ್ಡ ನಲಿಪು ನಾಳು ಏರು ಪನಪಿನಂಚಿನ ಒಂಜಿ ಪಂತ ಆಂಡಿಗೆ ಆ ಪೊಟ್ಟರು ರಂಬೆಲ ಊರ್ವಶಿಲ ಮಾತಿನಳ ಗೆಂದದು ಅಖಿಲಡ ಏರು ಪನಪಿನ ಒಯ್ಯಕಯ್ಯ ಅನಗ ತೀರ್ಮಾನ ಕೊರಿಯರ ದೇವಲೋಕದ ಇಂದ್ರೆ ಎನನ್ಲೆತ್ತೆ ಅಜ್ಪತ್ತನಾಲ್ ವಿದ್ಯೆಯನ್ನು ಕಲ್ತಿನಯ್ಯ ಯಾನ ಆಯ್ತು ನೃತ್ಯ ಕಲೆ ಎಲ್ಲ ಒಂಜಿ ಆ ರಡ್ಡು ಅಪ್ಸರ ಸ್ತ್ರೀಯರ ಕೈಟ್ಲ ಮಲ್ಲಿಗೆದ ಚೆಂಡನ ಕೊರದು ನಲಿಪಾಯ ನಲಿಪಾಡಿಗೆ ಒರಿಯನ್ ಒರಿ ಬೀಸವನ ಅಂಡ ಒಂತೆ ಪುರತು ಗಾನಗನೆ ರಂಬೆನ ಕೈತ ಆ ಮಲ್ಲಿಗೆದ ಚೆಂಡು ಜಾರದುಕೊಂಡು ಅಡಗೆಯನ್ನು ತೀರ್ಮಾನ ಕೋರಿಯ ಗೆಂದಿನಾಳು ಏರು ಬಂಡ ಊರ್ವಶಿ ಮಾತ್ರೆಗಳ ಅನ್ನೊಂದು ತೋಜೆಂಡು ಎಂಕ ಸತ್ಕಾರ ಮಾಡ್ತಿ ಇಂದ್ರದೇವಿ ಮಾತ್ರ ಹತ್ತು ಪದನಾಜಿ ಮುಟ್ಟಿಕಲ್ಲು ಮುಪ್ಪತ್ತೆರಡು ಸಜೀವ ಗೊಂಬೆಲಿತ್ತು ನಂಚಿನ ಒಂಜಿ ಸಿಂಗದನು ಎಂಕ ಬಹುಮಾನವಾದ ಕೋರಿಯೇ ದೇವಶಿಲ್ಪಿ ಆಗಿದ್ದ ವಿಶ್ವಾಮಿತ್ರನೇ ರಚನೆ ಮಾಡ್ತೀನಿ ಅವಗೆ ವಿಶ್ವಕರ್ಮೇನೇ ರಚನೆ ಮಾಡ್ತೀನಿ ನಂಚಿನ ಆ ಸಿಂಹಾಸನ ಮಯೂರ ಸಿಂಹಾಸನ ಅಂದ ಈಗ ಬುಧರು ಸನ್ಮಾನ ಮಾಡಿದ್ರು ಅನ್ನ ಭೂಲೋಕವು ಕಡಪುಡಿಯೇ ಇನ್ನಿ ಕಾಲಕ ಉಜ್ಜನಾಪುರಡು ಆ ರಕ್ತಗಜಿತ ವಾಯಿನಂಚಿನ ಸಿಂಗದನು ಏರು ಏನು ಒಲಗ ಕೊರ್ಪನವು ಒರ್ಸೋಡರ ನಡಪುಡು ಅವು ಮಾರನೆಮಿದ ಪುರ್ತುಗು ಈ ನಡುವೆ ದೇವಿ ಅಂಬಿಕೆನ ವರಪ್ರಸಾದಗಳು ಹಿಂಗೆ ಕಾಂಡು ಆ ಕಥೆಲ್ಲ ಬಾರಿ ಮಲ್ಲೆ ಉಂಡು ಮುಂಜಿ ಪುರ್ತುಡು ಓಲಗ ಪ್ರಂಜನ ಪುರ್ತುಡು ಬರೀ ಕಾಪಾಲಿಕೆ ತುನಗ ಋಷಿನ ಲೆಕ್ಕ ಇತ್ತೆ ಶಾಂತಶೀಲೆಯಿಂದ ಆಯ್ನ ಪುದರು ಕೈತಲ್ದ ಕಾಡು ಹಿಡಿದು ನಡೆದು ಬತ್ತೇರು ಎನ್ನ ಹೋಮ ಕಾರ್ಯಗೂ ಅಡ್ಡಿಪಡಿಸೋ ಅಂದುಳ್ಳೇ ವರಿ ಬ್ರಹ್ಮರಕ್ಕಸೆ ಬೇತಾಳೆ ಆಯ್ದಕ್ಕೆ ರಕ್ಷಣೆ ಕೊರಡು ಬಣ್ಣದು ಕೇಂಡೊಳ್ಳೆ ಅರಸು ಆಯ್ನಾಯೇ ಗೋಬ್ರಾಹ್ಮಣ ಹಿತರಕ್ಷಣೆ ಮಲ್ಪಡುವ ಪಂಡದು ಶಾಸ್ತ್ರ ಅಂಚಾದ ಪ್ರಾಣಿರು ಮಲ್ಪಡಂಚಿನ ಅನುಷ್ಠಾನಕ್ಕೂ ಏರು ಅಡ್ಡಿ ಮಲ್ಪೇನ ಹಾಗೆ ಸರಿಯಾದ ಶಿಕ್ಷಕರೊಡ ಮಲ್ಪಡ ಕಾರಣಕ್ಕೂ ಬಡದು ರಡ್ಡು ಪಾತ್ರ ಪಾತ್ರದೇ ಆ ಶಾಂತಶೀಲರ ಒಟ್ಟಿಗೆ ಅರಣ್ಯಕ್ಕೂ ಯಾನು ಹೋಯೆ ನಿಜವಾದಲ್ಲ ಆ ಪೊರ್ಲುಡು ಅಲ್ಪ ಯಾಗ ಅದು ಮಲ್ಕೊಂದಿತ್ತೇರು ಅಲ್ಪನೆ ಕೈತಲ್ಲು ಒಂಜಿ ಮಲ್ಲ ಗುಡ್ಡೆಲ ಮಿತ್ತು ಒಂಜಿ ಮುಲ್ಲು ಮುತ್ತುಗದ ಮರ ಇತ್ತಂಡು ಐಟ್ ಒಂಜಿ ಪುಣ ನೇಲು ಹೊಂದಿತ್ತಂಡು ಐತ ಉಲೈಡು ವರಿ ಬೇತಾಳೆ ನಾ ಬ್ರಹ್ಮರಕ್ಕಸನ ಉಲ್ಲೇ ಅಪಗಮವಾದ ಉಪದ್ರ ಕೊರೊಂದುಲ್ಲೇ ಆಯನ ಕನತದು ಎನ್ನ ಯಾಗಶಾಲೆದ ಕಂಬಗೂ ಕಟ್ಟೋಡಿ ಇದು ಬಂಡೆ ಉಪದ್ರ ಕೊರ್ಪಣಗಳೇ ಸರಿ.

நீ பறிப்பாய்.

చర్చ

0: ఉద్యోగం వచ్చిన రీతి
1: అప్పుడు
0: అక్కడ మనం అనుకున్నాడు.

ಶ್ರೀ ಶನೇಶ್ವರ ಮಹಾತ್ಮೆ ವಿಕ್ರಮ ಮಾಡಿ ಚರ್ಚರೆ ತುಳುನಾಡ ಕನ್ನಡಿಗೆ ಮೊದಲನೇ ಕಂತು ನಾಳೆ ಸೆಕ್ಷನ್ ನಂಬರ್

ശിക്ഷണം

0: చిన్న
1: ఇప్పుడు అప్పని నిన్న ఐక్యత్ర

ಕೈನೊಂತೆ ಉಳಾಯ್ದಿಲೆ ತಪ್ಪು ಮಲ್ಪುಣಗ ತಟ್ಟದು ತಟ್ಟದು ತಪ್ಪುನು ಸರಿ ಮಲ್ಪಂದು ಶೇಪು ಕೊರ್ಲಿ ಬಾಲೆಗೆ ಆತನಗ ಅವು ಕರ ಪುರ್ಲು ಶೇಪುಡು ಬರ್ಪುಂಡು ಅಂಡಿ ತುಲೆ ಎಂಚಿನ ಎಂಚಿನ ಕಲ್ಪನೆ ನಮ್ಮ ಕೃಷಿ ಕುಟುಂಬದ ದುಂಬುದ ಕಲ್ಪನೆ ಆಲೋಚನೆ ಮಲ್ಪಲಿ ಐಡದ ಬಕ್ಕ ಕೌಟುಂಬಿಕ ವ್ಯವಸ್ಥೆ ಕೃಷಿ ವ್ಯವಸ್ಥೆ ದೂರ ದೂರ ದೂರ ಅದು ಪ್ರತಿಯೊಂಜಕ್ಲ ನಮ್ಮನ್ನು ಎಚ್ಚರಿಸಾವಡಾಯ್ನಂಚಿನ ಪರಿಸ್ಥಿತಿ ಬರ್ತಂಡ್ರೆ ಐಕ ಸುರುಕು ಬರ್ತನೆ ಕುಕ್ಕರ್ ಕುಕ್ಕರ್ ವಿಸಿಲ್ ಬಾಡೋಡು ದೇವಂಡ್ರೆ ನಾಲ್ಕು ದಾರವಾಯ್ದವಳು ಪೋಣಮ್ಮ ತುಂಬ ವಿಸಿಲ್ ಬಾಡ್ರೆ ಏರ್ಲಜ್ಜ ಕುಕ್ಕರ್ಗೆ ವಿಸಿಲ್ ಬರ್ತಂಡ್ರೆ ಪೇರು ಬೈಪು ನೆಕ್ಕಲ್ಪುಣಕ್ಕೆ ವಿಸಿಲ್ ಬರ್ತಂಡ್ರೆ ಪಂಡ ಪ್ರತಿಯೊಂದರಕ್ಕೆಲ್ಲ ನಮ್ಮನ್ನು ಎಚ್ಚರಿಸಾವಡಾಯ್ನಂಚಿನ ಪರಿಸ್ಥಿತಿ ಬರ್ತಂಡ್ರೆ ಕೂಡು ಕುಟುಂಬ ಪದ್ಧತಿ ದೂರ ಬಂಡು ಐಕೆ ಕಲಿತುಕೊಳ್ಳುವುದಕ್ಕಾಗಿ ಎತ್ತು ಫ್ಯಾಮಿಲಿನಿ ಹಾಳಾವೊಂದುಂಡು ಬಂಡ ಬಂದುಲೆ ಇನಿ ಕಂಡನಿ ಬೊಡದಿನ ಮುಟ್ಟೋಲಿ ಬೊಡದಿನ ಮೊಬೈಲ್ ಮುಟ್ಟಾರೆ ಅಲ್ಲಿ ಬೊಡದಿ ಕಂಡನನ್ನು ಮುಟ್ಟೋಲಿ ಕಂಡನನ್ನು ಮೊಬೈಲ್ ಮುಟ್ಟಾರವಲ್ಲಿ ಜೋಕ್ಲಿಗೆ ಸಾರಗಟ್ಟದ ಮೊಬೈಲ್ ಎತ್ತು ಕೊರಲಿ ಆಂಡ ಮೊಬೈಲ್ ಮುಟ್ಟಾರವಲ್ಲಿ ದುಂಬು ಇಂದನೆ ಕೃಷಿ ಕುಟುಂಬಗಳು ಒಂದು ಲ್ಯಾಂಡ್ ಹೋಗೋದು ಅವು ನಡುವಟ್ಟಿರ್ತೀನಿ ಅವು ಏರು ದೆಪ್ಪೋಡ ಆರೇ ದೆಪ್ಪ ಇರ್ಬೋದು ದುಂಬು ರಿಂಗಾಂಡಲ್ಲ ಬಾಕಿ ದಾಕಿ ದೆಪ್ಪ ಇರೋ ಈ ಕಾಲ ಇರ್ತೀನಿ ಅದು ಇತ್ತೆ ಉಪಾಯ ಒಂತೆ ಬದಲಾವಣೆ ಮಾಡ್ಕೊಂಡು ನಮ್ಮ ಒಂಜಿ ಫೋನು ದೆತ್ತು ಪಾತ್ರೆ ಮುಗಿದ ವಿಷಯ ಇತ್ತೆ ಒಂಜಿ ಫೋನ್ ಬಂದಿಟ್ಟ ನರಮಣಿ ಸರಿ ಓಣ ರಿಂಗಾಂಡ ಒಂಜಿ ಸ್ಟ್ಯಾರ್ ಕೇಸಿಕೊಂಡು ಒಂಜಿ ಕುಕ್ಕದ ಮರ ತಡಿಕೊಂಡು ಒಂಜಿ ತರ ತಾರಾಯ್ ತಡಿಕೊಂಡು ಒಂಜಿ ನೆಟ್ಕೊಂಡು ಎಂಚಿನ ಕುಲ್ಲೊಂದು ಪಾತ್ರನ ಬಾರಿ ಕಡೆ ಒಂಜಿ ಅಭ್ಯಾಸ ಅದು ಬೋತಾನೆ ಈ ಅಭ್ಯಾಸ ಅಂಡ ಬಂದಾಗ ಈ ಮಾರ್ಗಡು ಜೋಕ್ಲು ಕ್ರಿಕೆಟ್ಗೆ ಹೋಗ್ಬೋದು ಇಪ್ಪನಾಗ ಒಂಜಿ ಬಾಲ್ ಹೋದ ಒಂಜಿ ಇಲ್ಲ ಕಿಟಕಿಗೆ ಬರ್ನು ಕ್ಲಾಸ್ ದಾರಿದ್ರೆ ತಿರ್ತು ಬರ್ನು ತಿರ್ತು ಬರ್ದಾಪನೆ ಯಜಮಾನರು ಐವತ್ತು ಕಂಡು ಇರ್ತೀವಿ ಒಟಾಸಿ ಮತ್ತೆ ಇಲ್ಲಿ ಮತ್ತೆ ಆಡಿದ್ರೆ ಮತ್ತೆ ಕ್ಲಾಸ್ ಮತ್ತೆ ಹೊಡೆದ್ರೆ ಮತ್ತೆ ಅಪ್ಪ ಮತ್ತೆ ಕೊಡ್ತಾನೆ ಮತ್ತೆ ಜೋಕ್ಲೆ ಮೆಚ್ಚ ಅಂತ ಬೇರೆ ನೆರಡು ಮಾರ್ರೆ ಮತ್ತೆ ಮತ್ತೆ ಅಂದ ತೂನಾಗಾರ ಹಂಗಟ್ಟು ಸಾಮಾನು ಕಟ್ಟನಾರು ಅವಳ ಅಭ್ಯಾಸ ಏನೇಳಿ ಪೇಸ್ಟ್ ಕೊಡಿ ಮತ್ತೆ ಬ್ರಷ್ ಕೊಡಿ ಮತ್ತೆ ಬೆಲ್ಲ ಕೊಡಿ ಮತ್ತೆ ಸಕ್ಕರೆ ಕೊಡಿ ಮತ್ತೆ ಆ ಮತ್ತೆ ಮತ್ತೆ ಮೂಲ ಅಭ್ಯಾಸ ಐಕೆ ನಮ್ಮ ಇಲ್ಲೇ ಪುಣಗ ಈ ಅಭ್ಯಾಸನೇ ಜಾಸ್ತಿ ಮಲ್ತರ ಕೊರ್ನು ನಾಂಡ ಈ ಪ್ರಕೃತಿದ ಟಚ್ ಕುಡಿದು ಬೋದು ಐಕೆ ಇನಿ ಕೃಷಿಕೆಲ್ಲಾತೆ ಏತು ಮಲ್ಲ ಕೃಷಿ ಇತ್ತಲ್ಲ ಎನ್ನ ಮಗೆ ಕೃಷಿಕೆ ಆವಡು ಒಂದು ಭಾವನೆ ಬರ್ಪುಜಿ ದೇವಂಡ ಜನರಿಕ್ಕುಜಿ ಐಕೆ ಈ ಕೃಷಿತ ವಿಷಯ ತಂತ್ರಜ್ಞಾನ ನಾಡದು ಬರ್ತದೆ ಮ್ಯಾನ್ ಪವರ್ ದಿಕ್ಕಿಜಿಂಡಲ ಕೃಷಿ ಒಲಿಪಾವಣಂಚ ಪ್ರಯತ್ನ ಮಲ್ತನಂಚಿನ ಮಾತ ಕೃಷಿ ವಿಜ್ಞಾನ ನಮ್ಮ ಸುರೂತ ಸೌಮ್ಯ ಸಂತಾವಡು ಬಂದ್ವಲ್ಲ ಇನಿ ಮರದು ಬಿಡ್ಕೊಂಡ ಪಂಪು ಇಪ್ಪಾಡು ಹೆಂಚಿನ ಕೃಷಿ ಸಲಕರಣೆಯಲ್ಲಿ ಇಪ್ಪಾಡು ಅಯ್ಯನಕ್ಕೆ ನಾಡದು ಬರ್ತದೆ ರತ್ತ ಅಕ್ಕಲು ಇಡೀ ಪ್ರಪಂಚ ಹೊಡೆದು ರಾಕೆಟ್ ಕಡಪುಣಕ್ಕಿಲ್ಲ ಶ್ರೇಷ್ಠ ವಿಜ್ಞಾನ ಇಲ್ಲ ದಯಪಡ ರಾಕೆಟ್ ಪೋಯ್ಚಿಲ್ಲ ತೊಂದರೆಜ್ಜಿ ಮುಳ್ಳು ಪಾಕೆಟ್ ದಿಂದ ನೋಡತ್ತ ಜನ ಇಜ್ಜಿ ಪಂಡದು ನಮ್ಮ ಕೃಷಿನೇ ಬುಡಿ ಅಂದಾಂಡ ಎಲ್ಲ ಜಿದಾದ ತಿಂತೀನಿ ಐಕೆ ನಮ್ಮ ಜೋಕ್ಲನ ದೃಷ್ಟಿಯಲ್ಲಿ ಹೀರೋ ಅವಡಾಯನೇ ಆ ಯೋಗಿ ರಾಜಕೀಯ ಪಾತ್ರ ಯಾ ಅನ್ಕೊಂಡೊಂದಿಪ್ಪನೇ ಉಳುವ ಯೋಗಿ ಇದು ಪಾತ್ರ ಹಂಗ ಪಂಡ ಒಂದು ಆಂಡ್ ತೀರ್ಮಾನ ಮಾಡ್ತದ ಆಂಡ ಯೋಗಿ ಯಾನ ಆ ಯೋಗಿನ ಬಗ್ಗೆ ಬಾತಿರ್ನೇನೆ ಅತ್ತ ಯಾನ ಕೃಷಿ ಸಿರಿತ್ ಆ ಉಳುವ ಯೋಗಿನ ಬಗ್ಗೆ ಪಂಡಜೀನಾಂಡ ಹೆಂಚಿನ ಬರ್ತನಲ್ಲ ಪ್ರಕೃತಿ ನಂಬೋಡಿತ್ತು ನಂಚಿನ ಆ ಕಂಡೋಡು ಬೆಳಪು ನಂಚಿನ ಆ ಕೃಷಿಕಾಗ ಒಂಜಿ ನಮ್ಮ ರಾಜ್ಯ ಮಟ್ಟದ ಕೃಷಿ ಸಮ್ಮೇಳನೋಡು ಒಂಜಿ ಕನ್ನಡಿ ಫೇಮಸ್ ಆಯ್ ನಂಚಿನ ಆ ಒಂಜಿ ಸಾಹಿತ್ಯನ ಪರಿಚಯ ಮಾಡ್ತಂದ್ರಲ್ಲ ಬಂದುಲೆ ಚಪ್ಪಾಳೆ ಪ್ರೋತ್ಸಾಹ.

ಫಲವನುಮಯ ಸದ ಸೇವೆಯ ಪೂಜೆಯು ಕರ್ಮವೇಹ ಪರ ಸಾಧನವು ಕಷ್ಟದಳನ್ನವ ದುಡಿಮನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಭೋಗಿ

ಲೋಕದೊಳೇನೇ ನಡೆಯುತ್ತ ನಿರನೇ ತನ್ನೇ ಕಾರ್ಯವ ಬಿಡಲೆತ್ತು ರಾಜಗಳು ದಿಸಲಿ ರಾಜಗಳಲಿಯಲ್ಲಿ ಹಾಗಲಿ ಕತ್ತುಗೆ ಮುಕುಟಗಳು

ಮಲಗಿರಬಹುದು ನಮ್ಮನು ಕಾ.

0: ಇರಬಹುದು ನಮ್ಮನ್ನು ಕಾಯುವ ದೈವ ಆಗಿರೆಯಲ್ಲೇ ಮಲಗಿರಬಹುದು ನಮ್ಮನ್ನು ಕಾಯುವ ದೈವ ಹಸಿರು ಹಸಿರಿನ ಹೆಸರಿಲ್ಲದ ಮರ ಹರಿಯದಿರು ಅದರೆಯ ಆಯಿಲೆಯಲ್ಲೇ ಮಲಗಿರಬಹುದು ನಮ್ಮನ್ನು ಕಾಯುವ ದೈವ ಆಯಿಲೆಯಲ್ಲೇ ಮಲಗಿರಬಹುದು ನಮ್ಮನ್ನು ಕಾಯುವ
1: ವಿನಯ ಕೃಷಿ ಬೆಳೆಗಾರರ ಸಂಘ ರಿಜಿಸ್ಟರ್ ಪೊಲ್ನಾಡು ಮುಖಿ ಪ್ರಣವ ಸೌಹಾರ್ದ ಸಹಕಾರಿ ನಿಯಮಿತ ಕುದ್ಲ ಉನ್ನತ ಒಟ್ಟು ಆಶ್ರಯ ಇಂಚಿಪ್ಪ ಕೊಲ್ನಾಡು ಮುಲ್ಕಿ ತಾಲೂಕು ರಾಜ್ಯ ಮಟ್ಟದ ಬೃಹತ್ ಕೃಷಿ ಮೇಳ ಕೃಷಿ ಸಿರಿ ಈ ಲೇಸಿಡ್ ಕಲ್ಲಡ್ದ ಶ್ರೀ ವಿಠಲ್ ನಾಯಕ್ ಬೊಕ್ಕ ಅರ್ನ ತಂಡರಗಳು ನಡಪಾದು ಕೊಟ್ನ ಗೀತ ಸಾಹಿತ್ಯ ಸಂಭ್ರಮ ಈ ಲೇಸಿದ ರೆಡ್ಡನೆಯಕ್ಕೆ ಕೆಂಗರೆ ನನ್ನ ದುಂಬುದೆಯಕ್ಕೆ ಎಲ್ಲದೂ ತುಳುಕು ಸಾರ ಆತನೇಟಕ್ಕೆ ರೇಡಿಯೋ ಸಾರಂಗ್ ಬರೋಡ್ 7.8 FM ಒಂದು ರಂಗ ರಂಗದ ಬದುಕು ರೇಡಿಯೋ ಸಾರಂಗ ತುಳು ಪ್ರಸಾರಕ್ಕೆ ಏನಂದಿಲ್ಲರೆ ನನ್ನ ದುಂಬಗ ಅಚ್ಚುತ ಕಲ್ಲಾಪು ಅರ್ನ ಸಾಹಿತ್ಯದ

ಸೇರಿದ ಸಾಹಿತ್ಯದ ಪುತ್ತೂರು ನರಸಿಂಹ ನಾಯಕ್ ಸುನೀತ ಅಂಚನೆ ಹೇಮಲತ ಮೊಕ್ಕಲ್ ಪಂಡಿನ ಕೆಲವೊಂಚಿ ತುಳು ಪದಗಳಲ್ಲಿ ಕೆಲವು ಇಡದು ಈ ಕಾರ್ಯಕ್ರಮ ಮಾತಿರಿಗೆ ಸುನ್ನಿ ರೇಡಿಯೋ ಸಾರಂ 107.8 ಎಫ್ಎಂ ಬದುಕು.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಣಿಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವಗಳಿಗೆ ಧ್ವನಿಯಾಗುವ ಭಾವಗೀತೆಗಳು
1: ಇದೇ ರೇಡಿಯೋ ಸಾರಂಗ್ 107.8 FM ಬರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ಇದು ಈ ದಿನದ ಭವಲಹರಿ. ನಿಮ್ಗೆಲ್ರಿ ಕೂಡ ಇವತ್ತಿನ ಎಲ್ಲ ಭಾವಗೀತೆಗಳು ಇಷ್ಟ ಆಗಿದೆ ಅಲ್ವಾ? ಕೇಳ್ತಾ ಇರಿ ರೇಡಿಯೋ ಸರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಹಲೋ ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು ಒಲವಿನ ಹಾಡು ಕಾರ್ಯಕ್ರಮ. ಸ್ಟುಡಿಯೋದಲ್ಲಿ ನಾನಿದ್ದೇನೆ ರೋಷನ್ ಕುಲಶೇಖರ. ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮಗಳೊಂದಿಗೆ ನಾನಂತೂ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೇನೆ. ಸುರೇಶ್ ಭಟ್ ಗೌರಿ, ಬಿದನೂರು, ಚಿಕ್ಕಬಳ್ಳಾಪುರ ಜಿಲ್ಲೆ, ದಯವಿಟ್ಟು ಈ ಒಂದು ಹಾಡು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸಮಯದ ಗೊಂಬೆ ಚಿತ್ರದಿಂದ ಕೋಗಿಲೆ ಹಾಡಿದೆ ಕೇಳಿದೆಯಾ, ಈ ಒಂದು ಬ್ಯೂಟಿಫುಲ್ ಆದ ಹಾಡನ್ನು ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ನೀವಂತೂ ಕೇಳಿರ್ಬೋದು ಈ ಸುಂದರವಾದ ಹಾಡುಗಳನ್ನು, ಸುಂದರವಾದ ಗೀತೆಗಳನ್ನು, ಸುಂದರವಾದ ಒಂದು ವಿಚಾರಗಳನ್ನು. ಸುಕೋಗಿಲೆ ಹಾಡಿದೆ ಕೇಳಿದೆಯಾ, ಸರಾಗವ ಹಾಡಿದೆ ಕೇಳಿದೆ ಎಂಬಂಥ ವಿಚಾರ ಕೂಡ ನಾವು ಕೇಳಿರ್ಬೋದು. ಸುಂದರವಾದ ಹಾಡುಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಂತೂ ಪ್ಲೇ ಮಾಡ್ತಾ ಇದ್ದೇನೆ. ಸಮಯದ ಬೊಂಬೆ ಚಿತ್ರದ ಒಂದು ಸುಂದರವಾದ ಹಾಡಿನೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇನೆ. ಸ್ನೇಹಿತರೆ, ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಸೊ ಇವತ್ತಿನ ಕಾರ್ಯಕ್ರಮದ ಮೊದಲ ಒಂದು ಕೇಳುಗರು ಕೇಳಿದಂಥ ಒಂದು ರಿಕ್ವೆಸ್ಟ್ ಮಾಡಿದ ಒಂದು SMS ಆಧಾರಿತ ಹಾಡನ್ನು ನಾನು ಪ್ಲೇ ಮಾಡುವಂಥ ಹೊತ್ತು ಕೂಡ ಈಗ ಆಗಿದೆ. ಸೊ ಕೋಗಿಲೆ ಹಾಡಿದೆ ಕೇಳಿದೆಯಾ, ಡಾಕ್ಟರ್ ರಾಜ್ಕುಮಾರ್ ಅಗೋಸ್ ಚಾನಕಿ ಹಾಡಿದಂಥ ಈ ಸುಂದರ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಮುಂದಕ್ಕೆ ಬ್ಯಾಕ್ ಟು ಬ್ಯಾಕ್ ಆಗಿ ಹಾಡುಗಳನ್ನು ನಾನು ಪ್ಲೇ ಮಾಡ್ತಾಯಿದ್ದೆ. ಸೊ ಆದರೆ ಈ ಒಂದು ಸುಂದರ ಹಾಡಿನ ಬಳಿಕ ಕೇಳ್ತಾ ರೇಡಿಯೋ ಸರಂಗ 107.8 FM ಇದು ಬಣ್ಣ ಬಣ್ಣದ ಬದುಕು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ಮತ್ತೊಮ್ಮೆ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ಸೊ ನಿಮ್ಮ ಇಷ್ಟದ ಹಾಡುಗಳನ್ನು ನೀವು ಅಂತೂ ಕೇಳ್ತಾ ಇದ್ದೀರಾ. ಮುಂದಿನ ಹಾಡನ್ನು ನಾನು ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೇನೆ, ಒಂದೇ ಜೀವ ಒಂದೇ ಭಾವ ಈ ಒಂದು ಹಾಡು. ಸೊ ಸ್ನೇಹಿತರೆ, ಹಾಡಿನ ಹೆಸರನ್ನು ಇಷ್ಟೇ ಹೇಳ್ತಾ ಇದ್ದೇನೆ, ಆದರೆ ಆ ಸಂದೇಶವನ್ನು ಪೂರ್ತಿ ಓದುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಯಾಕೆಂದರೆ ಈ ಒಂದು ಹಾಡನ್ನು ರಿಕ್ವೆಸ್ಟ್ ಮಾಡಿದಂಥ ಸ್ನೇಹಿತರ ಬಗ್ಗೆ ಸ್ವಲ್ಪ ಹೇಳೋಣ. ಸೊ ಅವರು ಯಾವ ರೀತಿಯಾಗಿ ಒಂದು SMS ಅನ್ನು ಕಳಿಸಿದ್ದಾರೆ ವಾಟ್ಸಪ್ ಸಂದೇಶದ ಮೂಲಕ ಅಂತ ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೇನೆ. ಸೊ ನಮಸ್ಕಾರ ರೀ ಸರ್, ರೇಡಿಯೋ ಸಾರಂಗ್ ಸವಿನುಡಿಯ ನಿರೂಪಕರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಅಪರೂಪದ ಹಳೆಯ ಚಿತ್ರ ನಾಗಿನಿ, ಹಾಡು ಒಂದೇ ಜೀವ ಒಂದೇ ಭಾವ, ಈ ಸಮುದ್ರವಾದ ಗೀತೆಯನ್ನು ಪ್ರಸಾರ ಮಾಡಿ ಸರ್. ನಾವು ರೇಡಿಯೋ ಸಾರಂಗ್ ಕೇಳುಗರು, ವಿಜಯಪುರದಿಂದ ಭರತ್ ಕುಮಾರ್. ನಮ್ಮ ಗೆಳೆಯರಾದ ಬಂದೆ ನಾವು ಶಿವಶರಣ್ ಸೌದಿ, ಸುರೇಶ್ ಬಣ್ಣೆ, ಗಂಗಪ್ಪ ಬಡಿಗೇರಿ, ಮಮಸಾಬ್, ಅಶೋಕ್ ಸುದರ್ಶನ್, ವಿಶ್ವನಾಥ್, ಸತೀಶ್ ಕುಮಾರ್, ಉಮೇಶ್ ಗಗನ್, ರಾಜ್ಕುಮಾರ್, ನಾಗೇಂದ್ರ, ಶಾರದ ಚಿಕ್ಕಪ್ಪ, ಗಾಯತ್ರಿ, ಭಾಗ್ಯಶ್ರೀ, ಸಿರಿ ಚಂದ್ರಶೇಖರ್, ನಿಮಗೆ ಧನ್ಯವಾದಗಳು ಸರ್ ಅಂತ ಹೇಳ್ತಾ ಇದ್ದಾರೆ. ಸೊ ಅವರಿಗೋಸ್ಕರ ಇವತ್ತಿನ ಈ ಒಂದು ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಮತ್ತೊಮ್ಮೆ ಎಸ್ಎಂಎಸ್ ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದಿನ ಮೆಸೇಜ್ ಬಂದಿದೆ. ನಮಸ್ಕಾರ ಅಣ್ಣ, ನಮಗೆ ಕೋಟಿ ಚೆನ್ನೈ ಸಿನಿಮಾದ ಒಂದು ಹಾಡು ಬೇಕು. ಯಾವ ಹಾಡು ಕೂಡ ಹಾಕ್ಬೋದು? ನಾರಾವಿ ಮಾರೋಡಿ ಶಕುಂತಳ ವಸಂತ್ ಪೂಜಾರಿ ಗೀತಾ ಅಂತ ಹೇಳಿದ್ದಾರೆ. ಸೊ ಓನಾಗಬ್ರಮೇರಿ ಒಂದು ಹಾಡಿನೊಂದಿಗೆ ಕಾರ್ಯಕ್ರಮ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ. ಬಣ್ಣ ಬಣ್ಣದ ಬದುಕು

ಎಸ್ ಮಧುಮೇಹ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಉಲುವಿನ ಹಾಡು ಎಸ್ ಎಮ್ ಎಸ್ ಆಧಾರಿತ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ. ಸೊ ಪರಶುರಾಮ್ ಚಿತ್ರದ ಒಂದು ಹಾಡನ್ನು ಕೊಡಿ ಅಂತ ನಮ್ಮ ಸ್ನೇಹಿತರಂತೂ ರಿಕ್ವೆಸ್ಟ್ ಮಾಡಿದ್ದಾರೆ. ಪುಟ್ಟರಾಜ್ ಅವರು ಮಳವಳ್ಳಿ ಮಂಡ್ಯ ಜಿಲ್ಲೆಯಿಂದ, ಪರಶುರಾಮ್ ಚಿತ್ರದ ತಂದಾನ ತಂದಾನ. ಸೊ ಆ ಚಿತ್ರದ ಸದ್ಯಕ್ಕಂತೂ ಆ ಹಾಡು ಲಭ್ಯವಿಲ್ಲ ನಮ್ಮ ಹತ್ರ. ನಗುತ್ತಾ ನಗುತ್ತಾ ಈ ಒಂದು ಹಾಡಿದೆ. ಸೊ ಸರ್, ಈ ಒಂದು ಹಾಡು ನಿಮಗೋಸ್ಕರ ಆ ಚಿತ್ರದಿಂದ ನಾನು ಪ್ಲೇ ಮಾಡ್ತಾ ಇದ್ದೀನಿ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಎಸ್ ಮತ್ತೊಮ್ಮೆ ಇವತ್ತಿನ ಒಲವಿನ ಹಾಡು SMS ಆಧಾರಿತ ಕಾರ್ಯಕ್ರಮಕ್ಕೆ ಅಥವಾ SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಅಂತ ಹೇಳುತ್ತಾ ಕೆಲವರು ಅಂತೂ ಕಂಪ್ಲೇಂಟ್ಸ್ ಕೊಡ್ತಾ ಇದ್ದಾರೆ. ಸೊ ರೇಡಿಯೋ ಸರಿಯಾಗಿ ಕೇಳ್ತಾ ಇಲ್ಲ ಅಂತ ಖಂಡಿತವಾಗಿ ಟ್ರೈ ಮಾಡ್ತೇವೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂದಿನ ಒಂದು ಕಾಲರ್ ಕೂಡ ಮೆಸೇಜ್ ಮಾಡಿದ್ದಾರೆ. ಸೊ ಭಾಗ್ಯಲಕ್ಷ್ಮಿ ಬೆಂಗಳೂರಿಂದ ಮೆಸೇಜ್ ಮಾಡಿದ್ದಾರೆ. ನಲುಮೆಯ ನಿರೂಪಕರಿಗೆ ಪ್ರೀತಿ ನಮಸ್ಕಾರ, ಶುಭ ಮಧ್ಯಾಹ್ನ ಸರ್. ಇಂದು ನನಗೆ ಕುಂತಿಪುತ್ರ ಚಿತ್ರದ ಮೂರ ಸಿರಿ ದೇವಿ ನಾಳೆ ಮಾಂಗಲ್ಯ ಶಿರವೇರು ವೇಳೆ ಈ ಹಾಡು ಪ್ರಸಾರ ಮಾಡಿ ಅಂತ. ಸೊ ಕುಂತಿಪುತ್ರ ಚಿತ್ರದ ಒಂದು ಹಾಡನ್ನು ನಾನು ಟ್ರೈ ಮಾಡ್ತೇನೆ ಕೊಡಲಿಕ್ಕೆ ಅವರಿಗೋಸ್ಕರ. ಸೊ ನೀವು ಕೂಡ ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ. ಸೊ ಕುಂತಿಪುತ್ರ ಚಿತ್ರದ ಒಂದು ಹಾಡೊಂದನ್ನು ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಇದರಲ್ಲಿ ನಮ್ಮಲ್ಲಿ ಲಭ್ಯವಿರುವ ಎರಡು ಹಾಡುಗಳೇ, ಒಂದನ್ನು ಖಂಡಿತವಾಗಿ ನಾನು ಪ್ಲೇ ಮಾಡ್ತೇನೆ. ಸೊ ಈ ಪ್ರೇಮ ಮರೆಯದ ಒಂದು ಹಾಡಾಗಿರ್ಬೋದು, ಅಥವಾ ಇನ್ನೊಂದು ಹಾಡಿದೆ ಕುಂತಿಪುತ್ರ ಚಿತ್ರ ಕನ್ನಡ ಹಾಡು, ಆದರೆ ಅವರು ಕೇಳಿದಂಥ ಹಾಡಿದೆ. ಸೊ ಸ್ನೇಹಿತರೆ, ಒಂದು ಸುಂದರವಾದ ಹಾಡು ನಮ್ಮೂರ ಸಿರಿದೇವಿ. ಸೊ ನಮ್ಮೂರ ಸಿರಿದೇವಿ ಈ ಒಂದು ಹಾಡನ್ನು ಪ್ಲೇ ಮಾಡುವಂಥ ಪ್ರಯತ್ನ ನಾನು ಮಾಡ್ತೇನೆ. ಸೊ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಮಾತಾಡಿ ರಿಕ್ವೆಸ್ಟ್ ಮಾಡಿ, ಅಂದರೆ ನೀವು ಕೂಡ ಇವತ್ತಿನ ದಿನ SMS ಮಾಡಿ ಹೇಳಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ಅಂತ ಹೇಳಲಿಕ್ಕೆ ನಾನು ನಿಮ್ಮ ಜೊತೆಗೆ ಇಷ್ಟಪಡ್ತಾ ಇದ್ದೇನೆ. ಸೊ ತುಂಬ ಜನರು ಮೆಸೇಜ್ ಮಾಡಿದ್ದಾರೆ, ತುಂಬ ಹಾಡುಗಳನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ನೋಡೋಣ ಯಾರ್ದೆಲ್ಲ ಹಾಡುಗಳನ್ನು ಕೊಡಲಿಕ್ಕೆ ಆಗುತ್ತೆ. ಇದರಲ್ಲಿ ನಾವಂತ ನೋಡಬಹುದು ಕನಿಷ್ಠ ಒಂದು 8 ಹಾಡುಗಳನ್ನು ಕೊಡಲಿಕ್ಕೆ ಆಗೋದು, ಗರಿಷ್ಠ 8 ಹಾಡುಗಳು, ಕನಿಷ್ಠ ಕೆಲಸಲ 5-6 ಹಾಡುಗಳು ಕೂಡ ಆಗುತ್ತೆ. ಹಾಡಿನ ಡ್ಯೂರೇಷನ್ ಮೇಲೆ, ಅಂದರೆ ಸರಿಸುಮಾರು ಡ್ಯೂರೇಷನ್ 6-7 ನಿಮಿಷದ ಒಂದು ಹಾಡು, ಆಗ ಹಾಡುಗಳ ಸಂಖ್ಯೆ ಕಡಿಮೆ ಆಗುತ್ತೆ. ತುಂಬ ಕಿಡುಗರಂತೂ ಮೆಸೇಜ್ ಮಾಡಿದ್ದಾರೆ. ಸೊ ಆಸೆ ಆಕಾಂಕ್ಷೆ ಎಲ್ಲವನ್ನು ಇಟ್ಕೊಂಡು, ಆದರೆ ಕೆಲವೊಂದ್ಸಲ ಕೆಲವರಿಗಂತೂ ಹಾಡುಗಳು ಸಿಗ್ತಾ ಇಲ್ಲ. ಸೊ ಹೊಸ ಮುಖಗಳು, ಹೊಸ ವಿಚಾರಗಳು, ಕೆಲವೊಂದ್ಸಲ ಸೋಮವಾರಕ್ಕೆ ಮಾತ್ರ SMS ಆಧಾರಿತ ಒಲವಿನಾಡಿಗೆ ಮೆಸೇಜ್ ಮಾಡೋರು ಕೂಡ ಇದ್ದಾರೆ. ಸೊ ಹೀಗಾಗಿ ಪ್ರತಿಯೊಬ್ಬರ ಒಂದು ನಿರೀಕ್ಷೆಗಳಿಗೆ ನಾವು ಸ್ಪಂದನೆ ನೀಡಲೇಬೇಕಾಗಿದೆ. ಸೊ ಆದರೆ ಸೈಫುಲ್ಲಕುತ್ತರ್ ಅವರು ಈ ಒಂದು ಕಾರ್ಯಕ್ರಮ ನಡೆಸಿಕೊಡ್ತಾರೆ. ಸೊ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆಯೊಂದಿಗೆ ನಾನು ಬಂದಿದ್ದೇನೆ. ಅಪರೂಪಕ್ಕೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಬರ್ತಾ ಇರ್ತೇನೆ, ಅಂದರೆ SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ. ನಿಮ್ಮ ಸಾಂಗತ್ಯ, ನಿಮ್ಮ ಸಾಥ್ ಎಲ್ಲವೂ ಅತ್ಯದ್ಭುತವಾದು ಬೇಕಾಗಿದೆ. ಸೊ ಕೇಳುಗರೆ, ಕರೆ ಮಾಡಿ ಮಾತಾಡಿ, ಅದೇ ರೀತಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ SMS ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ರಿಕ್ವೆಸ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಕುಂತಿಪುತ್ರ ಚಿತ್ರದ ಹಾಡಿನೊಂದಿಗೆ ಕಾರ್ಯಕ್ರಮ ನಾನು ಮುಂದಿಸ್ಕೊಂಡು ಹೋಗ್ತಾ ಇದ್ದೇನೆ. ಇದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

ताळोमळो शीद प्रसार एस मुंगळारा ऑगस्टचे 25 तारखेर सकाळी दावरार रेडिओ सारंग 107.8 FMR आमच्या संघे हजर असात मानदिक बाप जॉन्सन आर पिंटो जेसा हेडमास्टर सालुबीस हाय स्कूल मंगळूर तांचे संघे उलोंग फोन करा 6364204949 संख्याक ऐकूंक विसरू नका ताळोमळो शीद प्रसार तुमच्या रेडिओ सारंगार ही रंगरंगाळचिणी. ಮತ್ತೊಮ್ಮೆ ಎಸ್ಎಂಎಸ್ ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM ಇದು ಬಣ್ಣ ಬಣ್ಣದ ಬದುಕು. ತುಂಬ ಜನರು ಕಾಲ್ ಮಾಡಿದ್ದಾರೆ, ಮೆಸೇಜ್ ಕೂಡ ಮಾಡಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ, ಒಂದಿಷ್ಟು ಹಾಡುಗಳನ್ನು ಕೂಡ ಕೇಳಿದ್ದಾರೆ. ಸೊ ಮುಂದಿನ ಒಂದು ಹಾಡನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಸುಬನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪ ಸಾಗರದಿಂದ ಪ್ರತಿದಿನ ರೇಡಿಯೋ ಸಾರಂಗ ಕೇಳ್ತೇವೆ ಸರ್, ನಮಗೊಂದು ಹಾಡು ಪ್ರಸಾರ ಮಾಡಿ. ಚಿತ್ರ ಮೊಸರ ಹಾಡು ವೇಷ ಹಾಕಿ ಮೀಸೆ ಸೇರಿ ಮೊಸರು ಚಿತ್ರದ ಒಂದು ಹಾಡನ್ನು ಪ್ಲೇ ಮಾಡಿ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಅವರಿಗೋಸ್ಕರ ಒಂದು ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ. ಸೊ ಕೇಳುಗರೆ, ನೀವು ಕೂಡ ನಿಮ್ಮ ಇಷ್ಟದ ಹಾಡುಗಳಿಗೋಸ್ಕರ ಎಸ್ ಎಂ ಎಸ್ ಮಾಡಿ ಅಂತ ಹೇಳ್ತಾ ತುಂಬ ಜನರ ಮೆಸೇಜಸ್ ಇದೆ. ಸೊ ಹಾಗಾಗಿ ಯಾವ ಮೆಸೇಜಸ್ ಮತ್ತು ಯಾವ ಮೆಸೇಜಸ್ಸನ್ನು ಓದೋದು ಬಿಡೋದು ಅಂತ ನಮಗಂತೂ ಗೊತ್ತಾಗ್ತದೆ, ಯಾಕೆಂದರೆ ಕೇವಲ 7-8 ಹಾಡುಗಳನ್ನು ಮಾತ್ರ ನಾವು ಕೊಡಬಹುದು. ಸೊ ಹಾಗಾಗಿ ಅವರು ಕೇಳಿದಂಥ ಹಾಡು ವೇಷ ಹಾಕಿ ಮೀಸೆ ತೀಡಿ, ವೇಷ ಹಾಕಿ ಮೀಸೆ ತೀಡಿ ಅಂತ. ಸೊ ಇವತ್ತಿನ ಕಾರ್ಯಕ್ರಮದ ಈ ಒಂದು ಹಾಡನ್ನು ನಾನು ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೇನೆ. ಸೊ ಸ್ನೇಹಿತರೆ, ನಿಮ್ಮ ಇಷ್ಟದ ಹಾಡುಗಳಿಗೋಸ್ಕರ ನೀವು ಕೂಡ ಒಂದು ರಿಕ್ವೆಸ್ಟ್ ಮಾಡ್ಬೋದು. 6364420 ಈ ಸಂಖ್ಯೆಗೆ ಒಂದು ಮೆಸೇಜ್ ಮಾಡೋದ್ರ ಮೂಲಕ ವೇಷ ಹಾಕಿ ಮೀಸೆ ತೀರಿ. ಇನ್ನೊಂದು ರೊಮ್ಯಾಂಟಿಕ್ ಹಾಡು. ಸೊ ಈ ಒಂದು ಹಾಡನ್ನು ವೇಷ ಹಾಕಿ ಮತ್ಸರ ಚಿತ್ರ ಅಂಬರೀಶ್ ಮತ್ತು ರಜನಿ ಅಭಿನಯಿಸಿದ್ದಾರೆ. ಸೊ ಹಾಡನ್ನು ಹಾಡಿದವರು ನಮ್ಮ ಒಂದು ಡೈರೆಕ್ಟರ್ ಕೆ ವಿ ಜಯರಾಮ್ ಇದ್ದಾರೆ, ಪ್ರೊಡ್ಯೂಸರ್ ಕೆ ವಿ ಜಯರಾಮ್. 1990 ಚಿತ್ರ ತೆರೆ ಕಂಡಿತ್ತು. ಸಂಗೀತ ರಾಜ ಇವರ ಮ್ಯೂಸಿಕ್ ಇತ್ತು, ಜೊತೆಗೆ ಹಾಡಿನ ಒಂದು ಗಾಯನ ಎಸ್ ಪಿ ಬಿ ಮತ್ತು ಚಿತ್ರ ದೊಡ್ಡರಂಗೇಗೌಡ. ಸಾಹಿತ್ಯ ವೇಷ ಹಾಕಿ ಈ ಒಂದು ಹಾಡನ್ನು ನಾನು ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸುಂದರವಾದ ಹಾಡಿನೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ. ಸಮಯ 3:40. ಇನ್ನು ಕೂಡ ಕೆಲವು ಹೊತ್ತು ಸಮಯದ ಒಂದು ಅವಕಾಶ ಇದೆ ಅಲ್ಲಿ ನಿಮಗಂತೂ ಹಾಡುಗಳನ್ನು ಕೇಳಲು, ರಿಕ್ವೆಸ್ಟ್ ಮಾಡಿಕೊಳ್ಳಲು. ಸೊ ಮೆಸೇಜ್ಗಳು ತುಂಬ ಇವೆ. ಕೊನೆಯಲ್ಲಿ ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅವರ ಹೆಸರುಗಳನ್ನು ಕೂಡ ನಾನು ಓದಲಿಕ್ಕೆ ಪ್ರಯತ್ನ ಪಡ್ತೇನೆ ಇವತ್ತಿನ ಕಾರ್ಯಕ್ರಮ ಕೊನೆಗೊಳಿಸುವಂಥ ಹೊತ್ತಲ್ಲಿ. ಆದರೆ ಖಂಡಿತವಾಗಿ ಎಲ್ಲರ ಹಾಡುಗಳನ್ನು ತಗೊಳ್ಳಿಕ್ಕೆ ಅಸಾಧ್ಯ ಎಂಬಂಥ ಮಾತಿನೊಂದಿಗೆ ವಿಷಾದಿಸ್ತಾ ಕೂಡ ಇದ್ದೇನೆ. ಜನಾರ್ದನ್ ಪೂಜಾರಿಗೂ ಕೂಡ ಮೆಸೇಜ್ ಮಾಡಿದ್ದಾರೆ ಲಾಲ್ಬಾಗ್ನಿಂದ. ನನಗೆ ಚೌಕ ಚಿತ್ರದಿಂದ ಜಿನ್ವನ್ ಒಂದು ಬೊಟ್ಟಲ್ಲಿ ಥರ ಒಂದು ಹಾಡನ್ನು ಕೊಡಿ ಅಂತ. ಸೊ ಜನಾರ್ದನ್ ಅವರು ಮೆಸೇಜ್ ಕೂಡ ಇದೆ. ಸೊ ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಅಂದರೆ ಮೆಸೇಜನ್ನು ಯಾರು ಮೊದಲು ಬಂದಿದೆ ಆ ಒಂದು ರೀತಿಯಲ್ಲಿ ಕೂಡ ನಾವು ನೋಡಿ ಅವರಿಗೆ ಒಂದು ಹಾಡುಗಳನ್ನು ಕೊಡುವಂಥ ಪ್ರಯತ್ನ ಪಡ್ತಾ ಇರ್ತೇವೆ. ಸೊ ಮುಂದಿನ ಒಂದು ಮೆಸೇಜನ್ನು ಕೂಡ ನಾವು ನೋಡಿರ್ಬೋದು. ಈ ಒಂದು ಮೆಸೇಜನ್ನು ತುಂಬ ಜನರು ಮಾಡಿದ್ದಾರೆ. ಸೊ ಹಾಗಾಗಿ ಅವರಿಗೋಸ್ಕರ ಈ ಒಂದು ಹಾಡನ್ನು ಕೊಡುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದೇನೆ. ವೇಷಾಕಿ ಚಿತ್ರದ ಒಂದು ಹಾಡನ್ನು ಕೇಳಿಕೊಂಡು ಬರೋಣ. ಇದು ರೇಡಿಯೋ ಸರಂಗ 107.8 FM ಬಣ್ಣ ಬಣ್ಣದ ಬದುಕು. ಮಸರ ಚಿತ್ರದ ವೇಷಾಕಿ ಹಾಡು

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಮತ್ತೊಮ್ಮೆ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಕೊನೆಯ ಕೆಳಗರು ಕೇಳಿದಂಥ ಹಾಡಿನೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ. ಸುಂದರವಾದ ಹಾಡುಗಳನ್ನು ಇವತ್ತು ನಾವು ಕೇಳಿದ್ದೇವೆ. ಸೊ ಈಗ ಮುಂದಿನ ಕೆಳಗರ ಒಂದು ಹಾಡನ್ನು ನಾನು ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೇನೆ. ಶುಭ ಮಧ್ಯಾಹ್ನ ನಿರೂಪಕರಿಗೆ ಮಧುಮಾಸ ಚಂದ್ರಮ್ಮ, ನೈದಿಲೆಗೆ ಸಂಭ್ರಮ, ಒಲವಿನ ಲೋಕಕ್ಕೆ ತಂದೆ ಇನ್ನೀ ತಂದೆ ಪೂರ್ಣಿಮ. ಈ ಹಾಡು ಮಧುಮಾಸ ಫಿಲ್ಮ್ನಿಂದ ಪ್ಲೇ ಮಾಡಿ ಅಂತ ಕೇಳಿದ್ದಾರೆ. ಸೊ ಖಂಡಿತವಾಗಿಯೂ ಈ ಒಂದು ಹಾಡನ್ನು ಕೂಡ ನಾನು ಪ್ಲೇ ಮಾಡ್ತಾ ಇದ್ದೇನೆ. ಜೊತೆಗೆ ಸ್ನೇಹಿತರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಸ್ನೇಹಿತರಂತೂ ಕೇಳಿದಂಥ ಹಾಡಿನೊಂದಿಗೆ ನಾನಂತೂ ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದೇನೆ. ಸೊ ಮುಂದಿನ ಹಾಡನ್ನು ಇನ್ನು ಕೆಲವು ಹೊತ್ತಲ್ಲಿ ಪ್ಲೇ ಮಾಡ್ತೇನೆ. ಸೊ ಅದೇ ರೀತಿ ನೀವು ಕೂಡ ಕರೆ ಮಾಡಿ ಮಾತಾಡಿ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕಿಗೆ. ಸೊ ಇವತ್ತು ಒಂದು ಮಧುಮಾಸ ಚಂದ್ರಮ ಇದು ಒಂದು ಹಾಡನ್ನು ಅವರು ಮಧುಮಾಸ ಚಿತ್ರದಿಂದ ಕೇಳಿದ್ದಾರೆ. ಸೊ ಹಾಗಾಗಿ ಒಂದು ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ. ಸೊ ಅದೇ ರೀತಿ ನಾಗದೇವತೆಯಿಂದ ಹಾಡು ಕೂಡ ಕೇಳಿದ್ದಾರೆ. ಹಾಲುಂಡು ಹೋಗೆ ನಾಗಮ್ಮ ಈ ಒಂದು ಹಾಡನ್ನು ಕೂಡ ಸ್ನೇಹಿತರು ಕೇಳಿದ್ದಾರೆ. ಒಂದೇದಾಗಿ ಈ ಒಂದು ಹಾಡನ್ನು ಕೇಳಿಕೊಂಡು ಬರೋಣ. ಇದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಏನ್ರಿ ಮೂರ್ತಿ ಅವ್ರೆ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲಸ ಗಿಡದ ಕೆಲಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ? ಅದಕ್ಕೆ ಈ ಎಲ್ಲ ತಯಾರಿ.
0: ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ಶೀದ ಪ್ರಸಾರ್ ಎಸ್ ಮೂಡರ ಅಗುಷ್ಟತೆ ಪುಂಜಿಸ್ತರ್ ಕೇರ್ ಸಕಳಿ ದಾವರ ರೇಡಿಯೋ ಸಾರಂಗ್ 107.8 FM. ಅಂಜ ಸಂಗಿ ಹಾಜರ ಸಾತ್ ಮನ ದಿಗ್ಬಾ ಜಾನ್ಸನ್ ಆರ್ ಪೆಂಟೋ ಜೇಸಾ ಹೆಡ್ ಮಾಸ್ಟರ್ ಸಾಲುಬಿಸ್ ಹೈಸ್ಕೂಲ್ ಮಂಗಳೂರು. ಅಂಜ ಸಂಗಿ ಉಲೋ ಫೋನ್ ಕರ 6364204949 ಸಂಖ್ಯೆ. ಐಕ ಮಿಸ್ರನ ಕತ್ ತಳುವ ಮಳೋ ಶೀದ ಪ್ರಸಾರ್ ತುಮಚ ರೇಡಿಯೋ ಸಾರಂಗ ಈ

0: ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಹೇಗಿದ್ದೀರಾ ಎಲ್ರೂ? ಸೂಪರ್ ಆಗಿದ್ದೀರಲ್ಲ. ವಾವ್, ನೀವು ಸೂಪರ್ ಆಗಿದ್ರೆ ನಾನು ಕೂಡ ಸೂಪರ್. ಈ ಜುಲೈ ಮತ್ತು ಆಗಸ್ಟ್ ಅಲ್ಲಿ ಬರುವ ಈ ಮಳೆಗಾಲದ ತಿಂಗಳಲ್ಲಿ ಭಾರಿ ಮಳೆಯಿಂದಾಗಿ ಜನರು ಮನೆಯಲ್ಲೇ ಇರಬೇಕಾಗುತ್ತೆ. ಹೀಗೆ ಹಿರಿಯರು ಈ ಮಳೆಗಾಲದ ತಂಪು ವಾತಾವರಣಕ್ಕೆ ತಕ್ಕಂತೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಕಾಡಿನಲ್ಲಿ ಸಿಗುವ ಪ್ರಕೃತಿದತ್ತವಾದ ಎಲೆಗಳು, ತರಕಾರಿಗಳನ್ನು ಬಳಸಿ ಸಾಂಪ್ರದಾಯಿಕ ಮತ್ತು ಔಷಧೀಯ ಗುಣವುಳ್ಳ ಅಡಿಗೆಗಳನ್ನು ತಯಾರಿಸ್ತಾ ಇದ್ರು. ಆಮೇಲೆ ಯಾವ್ದು ಹೇಳಿ, ನಿಮ್ಗೆ ಪಟ್ಟಣ ನೆನಪಾಗೋದು ಪತ್ರೊಡೆ ಅಲ್ವಾ? ಆಂಟಿ ತಿಂಗಳನ್ನ ಸ್ಪೆಷಲ್ ಹೇಳ್ಬೋದು. ಆಮೇಲೆ ತುಳುನಾಡಿನ ಒಂದು ಹೆಮ್ಮೆಯ ತಿನಿಸೋದು, ಕೆಸುವಿನ ಎಲೆ, ಅಕ್ಕಿ ಹಿಟ್ಟು, ಬೆಲ್ಲ, ಮಸಾಲೆ ಪದಾರ್ಥ ಎಲ್ಲ ಹಾಕಿ ತಯಾರಿಸಲ್ಪಡುವ ಬಾಯಲ್ಲಿ ನೀರು ಬಿಸುವ ಖಾದ್ಯ, ಅದನ್ನ ಅಲ್ಲಿ ತೊಂದರಲ್ಲಿ ಇಟ್ಟರೆ ಬೇಯ್ಲಿಕ್ಕೆ ಇಟ್ಟರೆ ಯಾವಾಗ ಒಂದು ತೆಗ್ದು ತಿಂತೀವಿ ಅಂತಾನೆ ಆಗ್ತಾ ಇರ್ತದೆ. ಹಾಲಿನಿಂದ ಮಾಡಿ ಈ ಗಂಜಿಯನ್ನ ತಯಾರಿಸ್ತಾರೆ. ಆಮೇಲೆ ಮಳೆಗಾಲಕ್ಕೆ ಸ್ಪೆಷಲ್ ಆಗಿ ನಮಗೆ ಸಿಗುವಂತದ್ದು ಬಿದಿರಿನ ಕಳಲೆ. ಅದಕ್ಕೆ ಅಲಸಂದೆ ಕಾಳಿನಿಂದ ಮಾಡುವ ರುಚಿಕರವಾದ ಸಾಂಬಾರ್, ಆಮೇಲೆ ಚೊಜಂಗ್ ಅದರಂತ ಪಲ್ಯ, ಆಮೇಲೆ ಚಟ್ನಿ. ಕೆಸುವಿನದು ಕಾಂಡ ಇರ್ತದಲ್ಲ ಅದರನ್ನು ಮತ್ತೆ ಕಾಡು ಸೊಪ್ಪುಗಳನ್ನು ಬಳಸಿ ಮಾಡುವ ಖಾದ್ಯಗಳು ಅದೇ ಇರ್ತದೆ. ಆಮೇಲೆ ಅಕ್ಕಿಯಿಂದ ಮಾಡುವಂತ ಪುಂಡಿ, ಅಕ್ಕಿಯಿಂದ ಮಾಡುವ ಸಣ್ಣ ಉಂಡೆಗಳನ್ನು ತೆಂಗಿನಕಾಯಿ ತುರಿಯನ್ನು ಎಲ್ಲ ಹಾಕಿ ಚಂದ ಮಾಡಿಕೊಂಡು ಸೂಪರಾದ ಪದಾರ್ಥ ಮಾಡಿ ತಿಂದರೆ ವಾವ್. ಆಮೇಲೆ ಹಲಸಿನಕಾಯಿ ಗಟ್ಟಿ, ಅದು ಈ ಸಮಯಕ್ಕೆ ಮಾತ್ರ ಸಿಗುದು. ಆಮೇಲೆ ಈ ಹಲಸಿನ ಹಣ್ಣು, ಆಮೇಲೆ ಇದಕ್ಕೆ ಬೆಲ್ಲ, ಆಮೇಲೆ ಅಕ್ಕಿ ಎಲ್ಲ ಅರ್ಧ ಹಾಕಿ ಚಂದ ಮಾಡಿ ಬೇಯಿಸಿದ್ರೆ ಆಹಾ, ಅದು ತಿನ್ಲಿಕ್ಕೆ ಖುಷಿ ಆಗ್ತದೆ. ಆಮೇಲೆ ಈ ಶೀತಕ್ಕೋಸ್ಕರ ಹುರುಳಿಕಾಳಿನಿಂದ ತಯಾರಿಸುವಂತ ಖಾರದ ಸಾರು, ಇದು ಶೀತ ಮತ್ತು ನೆಗಡಿಗೆ ಅತ್ಯಂತ ಒಳ್ಳೆಯದು. ಒಂಥರ ಈ ಆಹಾರ ಪದ್ಧತಿಯು ರುಚಿಗೆ ಮಾತ್ರ ಸೀಮಿತ ಅಲ್ಲ, ಇದು ಮಳೆಗಾಲದಲ್ಲಿ ಬರುವ ರೋಗಗಳನ್ನು ತಡೆಗಟ್ಟುವಲ್ಲಿ ಔಷಧಿಯಾಗಿ ಕೆಲಸ ಮಾಡುತ್ತದೆ. ಇಂದಿಗೂ ನಾವು ನೋಡ್ತೇವಲ್ಲ ಆಟಿ ಡೊಂಜಿ ದಿನ, ಆಟಿ ಫುಡ್ ಫೆಸ್ಟಿವಲ್, ಈ ರೀತಿಯಾಗಿ ರುಚಿಕರವಾದಂತಹ ಅಡಿಗೆಗಳನ್ನ ಜನರಿಗೆ ಪರಿಚಯಿಸುತ್ತಾ ಇರ್ತಾರೆ. ತುಳುನಾಡಿನ ಸಾಂಪ್ರದಾಯಿಕ ಅಡಿಗೆಗಳ ಬಗ್ಗೆ ಇವತ್ತು ನಾವು ಮಾತಾಡೋಣ. ಈ ಅಡಿಗೆ ವಿಷಯ ಬಂದಾಗ ಯಾವ ಹಾಡು ನೆನಪಾಗುತ್ತೆ? ನನಗಂತೂ ಈಗೇ ಸದ್ಯಕ್ಕೆ ನೆನಪಾಗೋದು ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಹಾಡು, ಬಿಸಿ ಬಿಸಿ ಕಜ್ಜಾಯ, ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲಿ ನಾನು, ಹಿಂದೆ ಎಂದು ತಿಂದು ಇಲ್ಲ ಮುಂದೆ ಎಂದು ಸಿಗೋದಿಲ್ಲ, ಜನುಮ ಜನುಮದಲ್ಲೂ ನೆನಪಲ್ಲಿ ಉಳಿಯುವ. ಇದು ಹಾವಿನ ಹೆಡೆ ಚಿತ್ರದ ಹಾಡು. ಜಿ ಕೆ ವೆಂಕಟೇಶ್ ಅವರ ಸಂಗೀತಕ್ಕೆ ಜಿ ಉದಯಶಂಕರ್ ಅವರ ಸಾಹಿತ್ಯವಿದೆ. ಈಗ ಈ ಸೂಪರ್ ಆಗಿರೋ ಹಾಡು ನಿಮಗೋಸ್ಕರ ಹೇಳ್ತಾ ಇದೆ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು.
1: ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲ ನಾನು,

Thank you.

0: 7.8 FM. ಇವತ್ತು ನಾವು ಮಳೆಗಾಲಕ್ಕೆ ಮಾಡುವಂತ ತುಳುನಾಡಿನ ಸಾಂಪ್ರದಾಯಿಕ ಅಡಿಗೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೆವು. ಆಯ್ತಾ, ಮಳೆಗಾಲಕ್ಕೆ ಒಳಗೆ ಒಂದು ಪತ್ರೊಡೆ ಬೇಯ್ತಾ ಇರಬೇಕು. ಆಹಾ, ಬಿಸಿ ಬಿಸಿ ಪತ್ರೊಡೆಯನ್ನು ತಿಂತಾ ಇದ್ರೆ ಅದು ಸ್ವರ್ಗಕ್ಕೆ ಮಿಗಿಲು. ಇನ್ನು ಹಲಸಿನ ಹಣ್ಣು ಸಿಗುವ ಕಾಲ ಆದ್ರಿಂದ ಹಲಸಿನ ಹಣ್ಣಿನ ಗಟ್ಟಿ, ಆಮೇಲೆ ಅಪ್ಪ ಗಾರಿಗೆ ಅಂತ ಹೇಳ್ತಾರೆ, ಮುಳುಕ ಅಂತ ಹೇಳ್ತಾರೆ, ಅದು ಸಹ ಬಿಸಿ ಬಿಸಿ ಮಳೆಗೆ ಒಳಗೆ ಅಲ್ವಾ, ಹೊರಗೆ ಚಳಿ ಚಳಿ ಮಳೆ, ಒಳಗೆ ಬಿಸಿ ಬಿಸಿ ಗಾರಿಗೆ, ಆಹಾ ತಿಂತಾ ಇದ್ರೆ ಇನ್ನು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಜ ಅಂತ ಹೇಳ್ಬೋದು. ಈಗ ಯಾವ ಅಡಿಗೆ ಈ ಮಳೆಗೆ ಸುತ್ತ ಇದನ್ನು ಹೇಳೋದಕ್ಕೆ ನಮ್ಮ ಜೊತೆ ಇರುವವರು ಮಹಾಲಕ್ಷ್ಮೀ ದಿವಾಕರ್ ಅವರು. ಇವರು ಕುಳಾಯಿಯ ನಿವಾಸಿ, ಇವರೊಬ್ರು ಗೃಹಿಣಿ. ಇವರು ಇವತ್ತು ನಮ್ಗೆ ಯಾವ ಅಡಿಗೆ ಹೇಳ್ಕೊಡ್ತಾರೆ ಅಂತೇಳಿ ನೋಡೋಣ. ನಮಸ್ತೆ ಮಹಾಲಕ್ಷ್ಮಿ ಅವರೇ, ಹೇಗಿದ್ದೀರಾ? ಓಕೆ, ಈಗ ಗೊತ್ತಾ, ಈಗಂತೂ ಮಳೆಗಾಲ ಅಂದ್ರೆ ಈಗ ಮಳೆಗಾಲ ಅಂತ ಹೇಳುದು ಸ್ವಲ್ಪ ಬಿಸಿಲು ಜಾಸ್ತಿ ಇದೆ, ಬಿಸಿಲು ಮತ್ತು ಮಳೆ ಮರ್ಜಾಗಿ ಬರ್ತಾ ಉಂಟು. ಆದ್ರೂ ಮಳೆಗಾಲಕ್ಕೆ ಹೊರಗೆ ಮಳೆ, ಒಳಗಿಂದ ಒಂದು ಬಿಸಿ ಬಿಸಿ ತಿಂಡಿ ಸಿಕ್ಕಿದ್ರೆ ಎಂತ ಖುಷಿ ಅಲ್ವಾ. ಈಗ ಈಗ ನಿಮ್ಮಲ್ಲಿ ತಿಂಡಿ ಮಾಡಿಸಿ ನನಗೆ ಇಲ್ಲಿಂದ ಅಲ್ಲಿಗೆ ಬರ್ಲಿಕ್ಕೆ ಭಯಂಕರ ದೂರ ಆಗ್ತದೆ. ಹಾಗಿರುವಾಗ ನೀವೊಂದು ಒಂದೆರಡು ತಿಂಡಿ ಹೇಗೆ ಮಾಡುದು ಅಂತ ಹೇಳಿದ್ರೆ ನಾನು ಮನೆಗೆ ಹೋಗಿ ಅದನ್ನ ಟ್ರೈ ಮಾಡ್ತೇನೆ. ಯಾವ್ದು ಹೇಳ್ಕೊಡ್ತೀರಾ ಇವತ್ತು ತಿಂಡಿ? ವಾವ್, ಹೇಗೆ ಹೇಳಿ?
1: ಅದು ಹಲಸಿನ ಹಣ್ಣು ಚೋಳೆಯನ್ನು ಬಿಡಿಸಿ ಸಣ್ಣ ಹಚ್ಚಿ ಬೇಯಿಸಿ ಇಡ್ಬೇಕು. ಬೇಯಿಸಿದ ನಂತರ ಅದಕ್ಕೆ ತೆಂಗಿನಕಾಯಿ ಮತ್ತೆ ಸ್ವಲ್ಪ ತುಪ್ಪ ಏಲಕ್ಕಿ ಹುಡಿ ಹಾಕಿ ಅದನ್ನು ಹೂರ್ಣ ಅಂತ ಹೇಳ್ತಾರೆ, ಅದನ್ನು ಮಾಡಿ ಇಡ್ಬೇಕು. ಆ ನಂತರ ಈಗ ಅಕ್ಕಿಯನ್ನು ಸ್ವಲ್ಪ ನೆನೆಸಿ ಅದನ್ನು ರುಬ್ಬಿ ಎಲೆ ಬಾಳೆ ಎಲೆಯಲ್ಲಿ ಹಾಕಿ ಬಿಡಿಸಿದ್ರು ಆಗ್ತದೆ ಗಟ್ಟಿ ಆರಿಸು. ಅಥವಾ ಅದನ್ನು ಸ್ವಲ್ಪ ಮುಗುಚಿ ಅದನ್ನು ಎಲೆಯಲ್ಲಿ ನಾವು ತಟ್ಟಿ ಈ ಹೂರ್ಣವನ್ನು ಅದರೊಳಗೆ ಹಾಕಿ ಅಂದ್ರೆ ತಟ್ಟಿದ ಮೇಲೆ ಅದನ್ನು ಹಾಕಿ ಮಡಿಸಿದ್ರೆ ಅದನ್ನು ಮತ್ತೆ ಬೇಯಿಸ್ಬೇಕು ಅಡಿಗೆ.
0: ಇದು ಹಲಸಿನ ಹಣ್ಣಿನ ಗಟ್ಟಿಯ ತಮ್ಮ ಬ್ರದರ್ ಅಲ್ಲ ಇದು? ಹಾಕಿ ಬೇಯಿಸುದು, ಅದಾಗ ಬಾಯಿಗೆ ಸಿಕ್ಕುವಾಗ ಖುಷಿ ಆಗ್ತದೆ.
1: ಗಾರಿಗೆ ಅದನ್ನು ಅಕ್ಕಿಯಲ್ಲಿ ಮಾಡ್ಬೋದು ಅಥವಾ ಗೋಧಿ ಹಿಟ್ಟಲ್ಲಿ ಮಾಡ್ಬೋದು. ಈ ಹಲಸಿನ ಹಣ್ಣನ್ನು ರುಬ್ಬಬೇಕು, ಅದರೊಟ್ಟಿಗೆ ಬೆಲ್ಲ ತೆಂಗಿನಕಾಯಿ ಎಲ್ಲ ಹಾಕ್ಬೇಕು. ಆ ನಂತರ ಸ್ವಲ್ಪ ಉಪ್ಪು ಹಾಕಿ ಆರಿಸು, ಅದರ ಮೇಲೆ ಗೋಧಿ ಹಿಟ್ಟನ್ನು ಅದರೊಟ್ಟಿಗೆ ಮುಗಿಸಿ ಕಲಸಿ ಅದನ್ನು ತೆಂಗಿನೆಣ್ಣೆಯಲ್ಲಿ ರುಬ್ಬಬೇಕು. ಅದನ್ನು ಕಾಯಿಸಿ ತಿಂದ್ರೆ ಉಂಟಾರೆ ಈ ಮಳೆ ಬರುವಾಗ, ಭಾರಿ ರುಚಿ
0: ಅಲ್ವಾ. ಅದು ಯಾರಾದ್ರೂ ಕಾಯಿಸಿ ಕೊಟ್ರಂತೂ ನಮ್ಗೆ ತಿನ್ಲಿಕ್ಕೆ ಭಾರಿ ಖುಷಿ. ಓಕೆ, ಥ್ಯಾಂಕ್ ಯು ಮಹಾಲಕ್ಷ್ಮಿ ಅವರೇ, ಎರಡು ಇವತ್ತು ಡಿಶ್ ಹೇಳ್ಕೊಟ್ಟಿದ್ದೀರಾ ನಮ್ಗೋಸ್ಕರ. ನೋಡೋಣ, ಎಲ್ರೂ ಪ್ರಯತ್ನ ಮಾಡ್ಬೋದು ಇವತ್ತು. ಥ್ಯಾಂಕ್ ಯು. ಎಸ್, ಮಹಾಲಕ್ಷ್ಮಿ ಅವರು ಹಲಸಿನ ಹಣ್ಣಿನ ಎರಡು ಐಟಮ್ ಬಗ್ಗೆ ನಮ್ಗೆ ಇವತ್ತು ಹೇಳ್ಕೊಟ್ರು. ಈ ತುಳುನಾಡಿನ ಸಾಂಪ್ರದಾಯಿಕ ಅಡುಗೆಗಳ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ನನಗೆ ತಟ್ಟಂತ ನೆನಪಾಗುವ ಹಾಡು ಮಾಯಾ ಬಜಾರ್ ಚಿತ್ರದ್ದು. ವಿವಾಹ ಭೋಜನವಿದು, ವಿಚಿತ್ರ ಪಕ್ಷಿಗಳಿವು, ಬೀಗರಿಗೆ ಔತಣವಿದು, ದೊರೆಗೊಂಡಿ ತೆರೆಗೆ ಬಂದು ಬಳಿರೆ ಲಾಡು ಸಾಲು, ಮಹಾ ಫೇಣಿ ಹೋಳಿಗೆಗಳು ಬಳಿರೆ ಲಾಡು ಸಾಲು. ಆ ಅದರ ಎದುರಲ್ಲಿ ಆ ಎಲ್ಲ ವೆರೈಟಿ ತಿಂಡಿ ಇಟ್ಟಿರ್ತಾರೆ, ಆ ಒಂದು ಪದ್ಯವನ್ನ ನೋಡ್ಲಿಕ್ಕೆ ಗಮ್ಮತ್ ಆಗ್ತದೆ. ಈಗ ಈ ಹಾಡನ್ನ ಕೇಳೋಣ. ಇದಕ್ಕೆ ಸಂಗೀತ ನೀಡಿದವರು ಘಂಟಸಾಲ, ಇದನ್ನ ಹಾಡಿದವರು ಮಾಧವ ಪೆದ್ದಿ ಸತ್ಯಂ. ಕೇಳ್ತಾ ಇರಿ ರೇಡಿಯೋ ಸಾರಂಗೋ 7.8 FM, ವಾಯ್ಸ್ ಆಫ್ ಮಂಜುಳದಲ್ಲಿ ನಮ್ಮ ಆನ್ ಮಂಜುಳ. ಇದು ಬಣ್ಣ ಬಣ್ಣದ ಬದುಕು.
2: ವಿವಾಹ ಭೋಜನವಿದು, ವಿವಾಹ ಭೋಜನವಿದು, ವಿಚಿತ್ರ ಪಠ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಳ್ಳಿ ತನಗೆ ಬಂದು. ವಿವಾಹ ಭೋಜನವಿದು, ವಿಚಿತ್ರ ಪಠ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಳ್ಳಿ ತನಗೆ ಬಂದು. ಆಹಾ

மண்டிகைகளே, போர காரிகைகளே, ஆறு மண்டிகைகளே, குளூர் கேசி ரோட்டி, ಇಲ್ಲೆಲ್ಲ ನನಗೆ ಸಾಕಿ ವಿವಾಹ ಭೋಜನವಿದು ವಿಚಿತ್ರ ಪಠ್ಯಗಳಿವು ಹೀಗರಿಗೆ ಔತಣವಿದು ತಗೊಂಡಿ ತನಗೆ ಬಂದು

ಮಾತುಗಳು ಪವಾರ ಪಾಯಸಗಳು ಎಲ್ಲ ನನಗೆ ಸಾಕು. ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ಹೀಗೆ ಔತಣವಿದು ತಗೊಂಡಿ ನನಗೆ ಬಂತು

0: ಪ್ರಸಾರ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಸೊ ಇವತ್ತು ಅಡುಗೆಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಅಡುಗೆಗಳ ಬಗ್ಗೆ ಮಾತಾಡುವಾಗಲೇ ಬಾಯಿ ನೀರು ಇರಲಿಕ್ಕೆ ಬರ್ತದೆ, ಯಾಕಂದ್ರೆ ಹೊರಗಿಂದ ಸ್ವಲ್ಪ ಮಳೆ ಬರ್ತಾ ಇದೆ. ಒಳಗಿಂದ ಈ ಅಡುಗೆ ಬಗ್ಗೆ ಕೇಳುವಾಗ ಅಯ್ಯೋ ಯಾರಾದ್ರೂ ಮಾಡಿಕೊಡಬಾರ್ದಾ ಅಂತ ಅನ್ನಿಸ್ತದೆ. ಈ ಜಾನಪದ ವೈಶಿಷ್ಟ್ಯಗಳಿಂದಲೇ ವಿಭಿನ್ನವಾಗಿ ಗುರುತಿಸಿಕೊಂಡಿರುವಂತಹ ತುಳುನಾಡಿನ ಸಾಂಪ್ರದಾಯಿಕ ಅಡುಗೆಗಳ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕಿರುವವರು ಶ್ರೀಮತಿ ಆರತಿ ಆಳ್ವ. ಇವರು ಗೃಹಿಣಿಯಾಗಿದ್ದಾರೆ. ಧಾರ್ಮಿಕ ಹಾಗೂ ಸಾಮಾಜಿಕವಾಗಿ ದುಡಿಯುವ ಇವರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಇದರ ಕೇಂದ್ರ ಮಹಿಳಾ ಘಟಕದ ಗೌರವಾಧ್ಯಕ್ಷೆ ಹಾಗೂ ಯಕ್ಷಧ್ರುವ ಸೊಸೈಟಿ ಇದರ ನಿರ್ದೇಶಕಿ ಕೂಡ ಆಗಿದ್ದಾರೆ. ನೋಡೋಣ ಏನ್ ಹೇಳ್ತಾರೆ ಅಂತ ಹೇಳಿ. ನಮಸ್ತೆ ಆರತಿಯವರೇ. ಹೇಗಿದ್ದೀರಾ? ಸೌಖ್ಯ. ಓಕೆ, ನಾನಿವತ್ತು ಮಾತನಾಡ್ತಿರೋ ವಿಷಯ ತುಳುನಾಡಿನ ಸಾಂಪ್ರದಾಯಿಕ ಅಡಿಗೆಗಳು. ಈಗ ಇದಕ್ಕಿಂತ ಮೊದಲು ಮಾತಾಡಿದವರು ಹಲಸಿನ ಹಣ್ಣಿನ ಎಲೆ ಕಜ್ಜಾಯ ಆಮೇಲೆ ಅದರಿಂದ ಮಾಡುವ ಗಾರಿಗೆ ಬಗ್ಗೆ ಹೇಳಿದ್ರು. ಓಕೆ, ಈಗ ನನಗೆ ನೀವು ಹೇಳಬೇಕು ನಾನ್ ವೆಜ್ ಅಲ್ಲಿ ಈಗ ಮಾಡುವಂತ ವಿಶೇಷ ಅಡಿಗೆಗಳು ಯಾವ್ದೆಲ್ಲ ಇದೆ. ನನಗೆ ರೆಸಿಪಿಗಿಂತಲೂ ಯಾವ್ದೆಲ್ಲ ಮಾಡ್ತಾರೆ ಆಲ್ಮೋಸ್ಟ್ ಈ ಮಳೆಗಾಲದಲ್ಲಿ ಅಥವಾ ಈ ಟೈಮ್ ಅಲ್ಲಿ, ಇದ್ರ ಬಗ್ಗೆ ಹೇಳ್ಬೇಕು.
1: ದಿನನಿತ್ಯದಲ್ಲಿ ಮೀನು ಹೆಚ್ಚಾಗಿ ಬೇಕೇ ಬೇಕು. ಆ ಮಳೆಗಾಲದಲ್ಲಿ ಮೀನು ಸಿಗದಾಗ ನಾವೇನ್ ಮಾಡ್ತೇವೆ, ಹೊಲಗಳ ಮೀನನ್ನು ಬಳಸ್ತೀವಿ. ಈ ಕೋಳಿ ಮೀನು ಮಾಂಸ ಇದೆಲ್ಲ ನಮ್ಗೆ ಹೆಚ್ಚಾಗಿ ನಾವು ಮುಖ್ಯವಾಗಿ ಊಟದಲ್ಲಿ ದಿನನಿತ್ಯದಲ್ಲಿ ಯೂಸ್ ಮಾಡ್ತೇವೆ. ಈಗ ಅಂದ್ರೆ ನೋಡಿ, ಮೀನು ಈಗ ಬಿರಿಯಾನಿ ಕಬಾಬ್ ಈರೋಜು ರೋಲ್ ಇದೆಲ್ಲ ಪಾಶ್ಚಾತ್ಯ ಸ್ಟೈಲ್ ಅಲ್ಲಿ ತುಂಬಾ ರೀತಿಯ ರೆಸಿಪಿಗಳಿವೆ. ಅದು ಸಾಂಪ್ರದಾಯಿಕವಾಗಿ ಅಂತ ಹೇಳಿದ್ರೆ ನಮ್ಗೆ ನೋಡಿ, ನಮ್ಮದು ಮೀನಲ್ಲಿಂದ ಅಂಜಲು ಮಾಂಜಿ ಅಂಕಾಡೆ ಅಂತ ದೊಡ್ಡ ದೊಡ್ಡ ಮೀನುಗಳಿವೆ ಬಾಟಲ್ ಇದೆಲ್ಲ. ಆದ್ರೆ ಟ್ರೆಡಿಷನಲ್ ಆಗಿರುವುದು ನಮ್ಮಲ್ಲಿ ಹೆಚ್ಚಾಗಿ ನಾವೆಂತ ಹೇಳ್ಬೇಕಂದ್ರೆ ಬಂಗುಡೆ ಮತ್ತು ಬುದ್ದೆ ಅಂತ ಹೇಳ್ಬೋದು. ಈ ಬಂಗುಡೆ ಬುದ್ದ ಇದ ಮೀನಲ್ಲಿ ಸಾರು ಹುಳಿ ಮುಂಚಿ ಸೈ ಇದೆಲ್ಲ ಮಾಡ್ತೀವಿ. ಇದು ಎಂತ ಗೊತ್ತ, ಮುಂಚೆ ಎಲ್ಲ ಒಲೆಯಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ತಯಾರಿಸಬಹುದು. ಅದು ತುಂಬಾ ಟೇಸ್ಟಿ, ಅದು ಬಿಸಿಯಾಗಿ ಮರು ದಿವಸ ಅದನ್ನು ನಾವು ತಂಜಾನ ಅಂತ ಹೇಳ್ತಾರೆ ಬೆಳಿಗ್ಗಿನ ಊಟಕ್ಕೆ
0: ತಂಗಳನ್ನ,
1: ತಂಗಳನ್ನ ಅದಕ್ಕೆ ಮೀನು. ಈ ಪದಾರ್ಥ ಇದು ತುಂಬಾ ಹಿರಿಯರಿಂದ ಈಗ ನಾವು ತಿಂಡಿಗೆ ಎಲ್ಲ ದೋಸೆ ಎಲ್ಲ ಕೆಲವು ಐಟಮ್ ಮಾಡ್ತೇವೆ. ಆದ್ರೆ ಮುಂಚೆ ನಿಜವಾಗಿ ನಮ್ಗೆ ಬೆಳಿಗ್ಗಿನ ಊಟ ಅಂದ್ರೆ ತಂಜಾನ ಮತ್ತು ತಂಗಳನ್ನ ಮತ್ತು ಮೀನಿದ್ದು ಪದಾರ್ಥ. ಇದರಲ್ಲಿ ಮೀನೇ ಅಲ್ಲಿ ಈಗ ಎಂತ ಉಂಟು, ಮರವಾಯಿ

0: ಮಾಡ್ತೇನೆ. ಅದಕ್ಕೆ ತರಕಾರಿ ಎಲ್ಲ ಹಾಕಿ ಮದ್ದುವೆ. ಈಗ ಮರವಾಯಿಗೆ ನೋಡಿ, ಮರವಾಯಿಗೆ ನಾವು ಬಸಳೆಗೆ ಮರವಾಯಿ ಹಾಕ್ತೇವೆ. ಹಾಗೆ ಗೆಡ್ಡೆ ಸಿಗಡಿ ಉಂಟಲ್ಲ, ಸಿಗಡಿಗೆ ತರಕಾರಿ ಹಾಕಿ ಬಟಾಟೆ ಮತ್ತು ಕುಂಬಳಕಾಯಿ ಬೆಂಡೆಕಾಯಿ ಅಂದ್ರೆ ಅದನ್ನು ತರಕಾರಿಯಲ್ಲಿ ಯೂಸ್ ಮಾಡಿದ ಪದಾರ್ಥ ನಾವು ಮಾಡುವ ಸಿಗಡಿಯಲ್ಲಿ. ಈಗ ಸಿಗಡಿಯಲ್ಲಿ ಎಂತ ಗೊತ್ತುಂಟ, ಈಗ ಫ್ರೈ ಸಿಗಡಿ ಫ್ರೈ ದೊಡ್ಡ ದೊಡ್ಡ ಸಿಗಡಿ ಫ್ರೈ ಮಾಡ್ತಾರೆ ಈಗೆಲ್ಲ. ಮತ್ತೆ ಅದೊಂದು ಸಾರು ಇಲ್ಲದ್ರೆ ತುಪ್ಪ ಹುಳಿ ಮುಚ್ಚಿ ಹಾಗೆ ಹಾಗೆ ಏಡಿ ಸಿಗ್ತದೆ. ಏಡಿಯಲ್ಲಿ ಕಲ್ಲಿ ಜಿಂಜಿ ಅಂತ ಹೇಳ್ತಾರೆ, ಕಳ್ಳು ಅಂದ್ರೆ ದೊಡ್ಡದು, ಅದು ಕಪ್ಪಾಗಿರ್ತದೆ, ಸಣ್ಣದ ಇರ್ತದೆ ಗಟ್ಟಿ. ಅದರದ್ದು ಪದಾರ್ಥ ತುಂಬಾ ಟೇಸ್ಟ್, ಅದು ಗಟ್ಟಿಯಾಗಿರ್ತದೆ. ಈ ಇದರಿಂದ ಸಿಗ ಏಡಿಯಿಂದ ತುಪ್ಪ ಕಸಿ ಮತ್ತೆ ತರಕಾರಿ ಹಾಕಿ ನಾವು ಮಾಡ್ತೀವಿ. ಇದು ಮಾಂಸ ತುಂಬಾ ಟೇಸ್ಟ್ ಆಗಿರ್ತದೆ. ಹಾಗೆ ಮತ್ತೆ ನಾವೆಂತ ಗೊತ್ತುಂಟ, ಈ ಮೀನಲ್ಲಿ ಸಿಗದ ಟೈಮ್ ಅಲ್ಲಿ ನಾವು ಒಣಗಲು ಬೇಕು. ಈ ಒಣಗಲು ಮೀನಿದ್ದು ಸಾರು ಪಲಾಸೆ ಮತ್ತು ಚಟ್ನಿ ಅದು ಅಂದ್ರೆ ಕೊಳತರು ನಂದ್ ಪಲ್ಯ ಸೊರಕೆ ಅಂದ್ರೆ ಮತ್ತೆ ಎಟ್ಟಿ ಉಂಟಲ್ಲ ಸಿಗಡಿ ಅದ್ರದ್ದು ಚಟ್ನಿ. ಈಗ ನಮ್ಗೆ ಇಲ್ಲ ಒಲೆಯಲ್ಲಿ ಎಲ್ಲ, ಒಲೆ ಒಲೆ ಎಲ್ಲ ಕಮ್ಮಿ ಅಲ್ಲ ಗ್ಯಾಸ್ ಅಲ್ಲ. ಇಲ್ಲ ಒಲೆಯಲ್ಲಿ ಉಂಟಲ್ಲ ಈ ಒಣಗಲು ಮೀನನ್ನು ಸುಟ್ಟು ಸುಟ್ಟು ಅದರದ್ದು ಊಟ ಮಾಡ್ಬೇಕು ಗಟ್ಟಿ ಊಟ. ಅದು ತುಂಬಾ ಒಳ್ಳೇದಾಗ್ತದೆ ಅದು ಸಹ. ಇಲ್ಲದ್ರೆ ಈಗ ನಾವು ಚಟ್ನಿ ಮಾಡ್ತೇವೆ ಪಲ್ಯ ಚಟ್ನಿ ಸೊರಕೆ ಚಟ್ನಿ. ಈಗ ನೋಡಿ ಈಗ ಆಟಿದು ಆಟ ಆಡೋದು ಎಲ್ಲ ಎಲ್ಲ ಕಡೆ ಆಟಿದು ಪ್ರೋಗ್ರಾಮ್ ಅಲ್ಲಿ ಇರ್ತದೆ. ಆ ಟೈಮ್ ಅಲ್ಲಿ ಇದು ನೋಡಿ ಇದೆಲ್ಲ ಚಟ್ನಿ ಮರವಾಯ್ದು ಎಲ್ಲ ಐಟಮ್ ಎಲ್ಲ ಮಾಡ್ತೇವೆ. ಈಗ ಎಂತ ಗೊತ್ತುಂಟ, ಈ ಚಟ್ನಿ ಉಂಟಲ್ಲ ಈ ಚಟ್ನಿಯನ್ನು ಈರುಳ್ಳಿ ಫ್ರೈ ಮಾಡಿ ಇದು ಚಟ್ನಿ ಮಾಡಿ ಅದಕ್ಕೆ ಈರುಳ್ಳಿ ಒಕ್ಕರಣೆ ಕೊಟ್ಬಿಟ್ಟು ಒಕ್ಕರಣೆ ಕಡಿಮೆ ಡ್ರೈ ಅದನ್ನು ಫ್ರೈ ಮಾಡ್ಬಿಟ್ಟು ನಂತರ ಈ ಒಣಗಲ ಮೀನನ್ನು ಎಣ್ಣೆ ಸ್ವಲ್ಪ ಸುಟ್ಟು ಎಣ್ಣೆ ಫ್ರೈ ಮಾಡಿ ಅದಕ್ಕೆ ಹಾಕಿದ್ರೆ ಅದು ಹಾಕಿಟ್ಟು ನಾವು ಅದನ್ನು ಒಂದು ಫ್ರಿಡ್ಜ್ ಅಲ್ಲಿ ಡಬ್ಬಲ್ಲಿ ಇಟ್ಟರೆ ಒಂದು ಎರಡು ವಾರ ತನಕ ಏನ್ ತೊಂದರೆ ಇಲ್ಲ ತಿನ್ಬಹುದು. ಅದು ಗಂಜಿಗೆ ಕುಚಲಕ್ಕಿ ಗಂಜಿಗೆ ಚಟ್ನಿ ತುಂಬಾ
1: ಸೂಪರ್ ಆಗ್ತದೆ ಅಲ್ಲ,
0: ಸೂಪರ್ ಆಗ್ತದೆ. ಬಿರಿಯಾನಿದು ಊಟ ಬೇಡ ಬೇಡ,
1: ಇದೇ ಚಂದ.
0: ಅದೇ ಚಂದ ಅದೊಂದ್ರೆ ಅದರ ಎಂತ ಗೊತ್ತು, ನೀವೀಗ ಎಷ್ಟು ಮಾಡರ್ನ್ ನಾವು ಆದ್ರೂ ಸಹ ಹೊರಗಿನಿಂದ ನಾವು ಫಂಕ್ಷನ್ ಅಲ್ಲಿ ತಿಂದು ಬಂದ್ರು ಸಹ ನಮ್ಗೆ ಮತ್ತೆಂತ ಆಗ್ತದೆ ಗೊತ್ತು, ಬೇಡ ಇದೆಲ್ಲ ಯಾವ್ದು ಬೇಡ, ನಮ್ಗೆ ಒಂದು ಮೀನಿದ್ದು ಸಾರು ಇದ್ರೆ ಸಾಕು,
1: ಒಂದು ಇದ್ರೆ ಸಾಕು,
0: ಚಟ್ನಿ ಸ್ವಲ್ಪ ಚಟ್ನಿ ಇದ್ರೆ ಸಾಕು.
1: ನಾವು ನಾವು ವೆಜ್ ಅಲ್ಲಿ ಹೇಳ್ತೇವಲ್ಲ, ಒಂದು ಟೊಮೆಟೊ ಸಾರು ಇದ್ರೆ ಸಾಕು.
0: ನಿಮಗೆ ನೀವು ಹೇಳ್ತೀರಲ್ಲ ಅದೇ ರೀತಿ ನಾವು ಆ ರೀತಿ ತಿಂಕ್ ಮಾಡ್ತೀವಿ. ಮತ್ತೆ ಈಗ ಕೋಳಿ ಕೋಳಿಯಲ್ಲಿ ಉಂಟು ನಮ್ದು ನೋಡಿ, ಕೋಳಿ ಕೋಳಿ ಸಾರು ಕೋಳಿ ರೊಟ್ಟಿ ಅದು ಕಾಂಬಿನೇಷನ್. ಇಲ್ಲದಿದ್ರೆ ಕೋಳಿ ಸಾರಿಗೆ ನಾವು ಸೇವಿಗೆ ಉಂಟಲ್ಲ, ಸೇವಿಗೆ ಒತ್ತು ಸೇವಿಗೆ ಮಾಡ್ತೇವೆ,
1: ಒತ್ತು ಸಾವಿಗೆ
0: ಒತ್ತು ಸಾರಿಗೆ ಅದು. ಮತ್ತೆ ಇಲ್ಲದಿದ್ರೆ ಓಡ್ ಓಡ್ ರೊಟ್ಟಿ ಅಂತ ಹೇಳ್ತೇವೆ, ರೊಟ್ಟಿ ಇದು ಮಣ್ಣಿನ ಪಾತ್ರೆಯಲ್ಲಿ ರೊಟ್ಟಿ ಮಾಡಿ ಅದು. ಮತ್ತೆ ಇಲ್ಲದ್ರೆ ನೀರು ದೋಸೆ, ಮತ್ತೆ ಪುಂಡಿ ಉಂಟಲ್ಲ
1: ಪುಂಡಿಗಟ್ಟಿ
0: ಅದಕ್ಕೆಲ್ಲ ಕೋಳಿ ಸಾರಿದು ಇದು.
1: ಮತ್ತೆ
0: ಕೋಳಿ ಸುಕ್ಕ ಅದು ನಮ್ದು ಟ್ರೆಡಿಷನಲ್ ಕರಾವಳಿ ಅಂದ್ರೆ ಎಲ್ಲರ ಮನೆಯಲ್ಲಿ ಸಂಡೆ ಈಗ ಕೋಳಿ ಸುಕ್ಕ ಕೋಳಿ ಸುಕ್ಕ ಅಂತ ಉಡ್ತಾರೆ. ಈ ಕೋಳಿ ಸಾರನ್ನು ಉಂಟಲ್ಲ ಈಗ ಹಲಸಿನ ಗಟ್ಟಿ ಮಾಡ್ತೇವಲ್ಲ ಅದು ಸಹ ಒಳ್ಳೆ ಕಾಂಬಿನೇಷನ್.
1: ಹೌದಾ?
0: ಹಲಸಿನ ಗಟ್ಟಿಗೆ ಅಂದ್ರೆ ಉಡುಪಿ ಆ ಸೈಡ್ ಅಲ್ಲಿ ಆ ಸೈಡ್ ಅಲ್ಲೆಲ್ಲ ಹೆಚ್ಚು ಹಲಸಿನ ಗಟ್ಟಿಗೆ ಮಾಡು ಕೋಳಿ ಸಾರು. ಅದನ್ನ ಸಹ ನಮ್ದು ಗೊತ್ತು ಈಗ ಫಾರಂ ಕೋಳಿಗಳು ಸಿಗುವುದು.
1: ಹೌದೌದು,
0: ಈಗ ಅಂದ್ರೆ ಫಾರಂ ಅದು ಅಷ್ಟು ರುಚಿಕರ ಅಲ್ಲ. ಆದ್ರೆ ನಾವೆಂತ ಗೊತ್ತು ಹೆಚ್ಚು ಪ್ರಿಫರ್ ಮಾಡೋದು ನಾಟಿ ಕೋಳಿ,
1: ನಾಟಿ ಕೋಳಿ
0: ನಾಟಿ ಕೋಳಿ ಊರಿನ ಕೋಳಿ. ಅದನ್ನು ನಾವು ಅದರದೆಲ್ಲ ರೆಕ್ಕೆ ಪುಕ್ಕ ಎಲ್ಲ ತೆಗೆದು ಅದನ್ನು ಬಿಸಿ ಮಾಡಿ ಕಟ್ಟದ ಕೋಳಿ ಅಂತ, ಈಗ ಕಟ್ಟದ ಕೋಳಿ ಎಲ್ಲ ಸಿಗ್ತದಲ್ಲ ಕಟ್ಟದ ಕೋಳಿ ಎಲ್ಲ, ಅದು ತುಂಬಾ ಟೇಸ್ಟ್, ಅದು ಎಲ್ಲಕ್ಕಿಂತ ಟೇಸ್ಟ್ ಆ ಕೋಳಿ ಕಟ್ಟದ ಕೋಳಿ.
1: ಓಕೆ ಆರತಿ ಅವರೇ, ಬಹಳ ವಿಷಯಗಳನ್ನ ಹೇಳಿದ್ರಿ, ತುಳುನಾಡಿನ ಸಾಂಪ್ರದಾಯಿಕ ಅಡುಗೆಗಳ ಬಗ್ಗೆ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್.
0: ಓಕೆ ಥ್ಯಾಂಕ್
1: ಯು. ಓಕೆ, ಇಷ್ಟೊತ್ತಿದ ತನಕ ಈ ತುಳುನಾಡಿನಲ್ಲಿ ಏನೆಲ್ಲ ಅಡುಗೆಗಳಿದೆ ನಾನ್ ವೆಜ್ ಅಲ್ಲಿ ನನಗೆ ಗೊತ್ತಿರಲಿಲ್ಲ, ಇಷ್ಟು ದೊಡ್ಡ ಲಿಸ್ಟ್ ಉಂಟು ಅಂತ ಹೇಳಿ ಅಷ್ಟು ದೊಡ್ಡ ಲಿಸ್ಟ್ ಅನ್ನ ಆರತಿ ಅವರು ಹೇಳಿದ್ರು. ಈಗ ನನಗೆ ಈ ತಿಂಡಿ ತಿನಿಸು ಅಂದಾಗ ಇನ್ನೊಂದು ಹಾಡು ನನ್ನ ನೆನಪಲ್ಲಿ ಬರುವಂತದ್ದು, ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ ಎಲ್ಲ ಕೆಲಸ ನಾನೇ ಮಾಡಿ ಮುಗಿಸುವೆ. ಇದು ಹಾಲುಜೇನು ಚಿತ್ರದ ಹಾಡು, ರಚನೆ ಜಿ ಉದಯಶಂಕರ್, ಸಂಗೀತ ಜಿ ಕೆ ವೆಂಕಟೇಶ್, ಹಾಡಿದವರು ಡಾಕ್ಟರ್ ರಾಜ್ಕುಮಾರ್. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ, ಇದು ಬಣ್ಣ ಬಣ್ಣದ ಬೆದಕು.
2: ಹಾಗೆ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ.
3: ಮನೆ ಕೆಲಸ ಯಾರು ಮಾಡೋದು?

0: ವೆಲ್ಕಮ್ ಬ್ಯಾಕ್. ನಾನು ಬಂದಿದ್ದೇನೆ ಧೋ ಎಂದು ಸುರಿಯುವ ಮಳೆಗೆ, ಮಳೆಯ ನಡುವೆ ಚುಮು ಚುಮು ಚಳಿಯಲ್ಲಿ ತುಳುನಾಡಿನ ಪ್ರತಿ ಮನೆಯ ಅಡುಗೆಯ ಕೋಣೆಯಿಂದ ವಿಶಿಷ್ಟ ತಿನಿಸುಗಳ ಘಮಘಮ ಪರಿಮಳ ಪರಿಸರದ ಎಲ್ಲೆಡೆಗೂ ಹರಿದಾಡ್ತಾ ಇರ್ತದೆ. ಮಳೆಗಾಲದಲ್ಲಿ ಬರುವ ಈ ಎಲ್ಲ ತಿಂಗಳುಗಳಲ್ಲಿ ಉಂಟಲ್ಲ, ಯಾಕಂದ್ರೆ ಈ ಧಾನ್ಯ ದಾಸ್ತಾನುಗಳು ಬೇಗನೆ ಮುಗಿದು ಆಹಾರದ ಕೊರತೆ ಎದುರಾಗ್ತದೆ. ಈ ಹಿನ್ನೆಲೆಯಲ್ಲಿ ತುಳುನಾಡಿನ ಜನ ಪ್ರಕೃತಿಯ ಮೊರೆ ಹೋಗ್ತಾರೆ. ಅಲ್ಲಿ ಸಿಗುವಂತಹ ಸಸ್ಯ ಚಿಗುರು ಗಡ್ಡೆ ಗೆಣಸು ಫಲವಸ್ತುಗಳನ್ನು ಉಪಯೋಗಿಸಿ ಬಗೆ ಬಗೆಯ ತಿನಿಸುಗಳನ್ನ ತಯಾರಿಸಿ ಸೇವಿಸುವುದು ಸಂಪ್ರದಾಯವಾಗಿದೆ. ಈಗ ವಿವಿಧ ಖಾದ್ಯಗಳನ್ನು ಕೊಂಕಣಿ ಸಮುದಾಯದಲ್ಲಿ ಕೂಡ ಮಾಡ್ತಾರೆ. ಅವರು ಯಾವ ರೀತಿಯ ಸ್ಪೆಷಲ್ ಐಟಮ್ಗಳನ್ನ ಮಾಡ್ತಾರೆ ಅಂತ ನಮ್ಮ ಜೊತೆ ಹೇಳೋದಕ್ಕೆ ಕೆನರಾ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿರುವಂತಹ ಶ್ರೀಮತಿ ಮಂಗಳಾ ಅವರು ನಮ್ಮ ಜೊತೆ ಇದ್ದಾರೆ. ನೋಡೋಣ ಯಾವ ಅಡಿಗೆ ಅವರು ನಮ್ಗೆ ಇವತ್ತು ಹೇಳ್ಕೊಡ್ತಾರೆ ಅಂತ ಹೇಳಿ. ನಮಸ್ತೆ ಮಂಗಳಾ ಅವರೇ.
1: ನಮಸ್ತೆ ಮಂಜುಳಾ ಮೇಡಮ್,
0: ಹೇಗಿದ್ದೀರಾ? ಇವತ್ತು ಎಂತ ಅಡಿಗೆ ಮಾಡಿದ್ದೀರಿ ಮಧ್ಯಾಹ್ನಕ್ಕೆ?
1: ಇವತ್ತು ನಮ್ಮದು ಕೊಂಕಣಿ ಜಿಎಸ್ಬಿ ಸಮಾಜದವರು ಮಾಡುವ ಗಜಬಜೆ ಅಂಬಟ್.
0: ಒಂದ್ ನಿಮಿಷ, ಎಂತ ಹೆಸರು?
1: ಗಜಬಜೆ.
0: ಗಜಬಜೆ, ಇದು ಎಣ್ಣೆಯಲ್ಲಿ ಬಿಡುದ ಬಜೆಯಾ ಇದು?
1: ಅಲ್ಲ ಅಲ್ಲ, ಗಜಬಜೆ ಅಂತ ಹೇಳಿದ್ರೆ ಮಿಶ್ರ ತರಕಾರಿ ಮತ್ತೆ ತೆಂಗಿನಕಾಯಿ ಹಾಕಿ ಮಾಡುವ ಒಂದು ಪದಾರ್ಥ.
0: ಹೇಗ್ ಮಾಡುದು ಹೇಳಿ?
1: ಅದು ಅದಕ್ಕೆ ಬೇಕಾಗುವ ಪದಾರ್ಥಗಳು ಹೆಚ್ಚಾಗಿ ನಾವೆಂತಂದ್ರೆ ಮಳೆಗಾಲದಲ್ಲಿ ಸಿಗುವಂತ ಪದಾರ್ಥಗಳನ್ನ ಹಾಕಿ ಮಾಡುದು. ಅದು ಒಂದು ಕೆಸು, ಆದ್ರೆ ಅದು ಬಿಳಿ ಅಲ್ಲ, ಅದು ಅದರ ದಂಟು ಕಪ್ಪು ಇರ್ತದೆ,
0: ಕಪ್ಪು ಕೆಸು.
1: ಮತ್ತೆ ಕಣಿಲೆ, ಕಣಿಲೆ ಅದು ತುಂಬಾ ಅಂದ್ರೆ ನ್ಯೂಟ್ರಿಷಸ್ ಇದು ಉಂಟು ಅದರಲ್ಲಿ, ನ್ಯೂಟ್ರಿಷನ್ ಅದು. ಮತ್ತೆ ಊರಿದು ಸೌತೆ ಸಣ್ಣ ತುಂಡು ತಗೊಳ್ಬಹುದು. ಮತ್ತೆ ಆ ಹುಳಿ ಬದಲಿಗೆ ನಾವು ಅಮಟೆಕಾಯಿ ಸಿಗ್ತದಲ್ಲ, ಅದು ಒಂದು 4-5 ಬುದ್ದಿ ಹಾಕ್ಬಹುದು. ಕಡೆಗೆ ಹಲಸಿನಕಾಯಿ ಬೀಜ ತಿಪ್ಪೆ ಸುಲಿದು ತುಂಡ್ ಮಾಡಿ ಹಾಕುದು, ಸುವರ್ಣ ಗೆಡ್ಡೆ ಹಾಕುವುದು, ಮತ್ತೆ ಬಟಾಟೆ, ಅದೆಲ್ಲ ಮೇನ್ ಇಂಗ್ರೀಡಿಯಂಟ್. ಅದರ ನಂತರ ನಿಮ್ಗೆ ಬೇಕಿದ್ರೆ ಬೀನ್ಸ್ ಹಾಕ್ಬಹುದು, ಕಡೆಗೆ ತೊಂಡೆಕಾಯಿ ಹಾಕ್ಬಹುದು, ಅರಿವೆ ದಂಟು, ಅಲ್ಸಂಡೆ, ಬೀನ್ಸ್. ಮತ್ತೆ ಕೆಲವರು ಬಾಂಬೆ ಸೈಡ್ ಎಲ್ಲ ಇದ್ದವರೆಲ್ಲ ಎಂತ ಮಾಡ್ತಾರೆ, ಜೋಳ ಸಿಗ್ತದಲ್ಲ ಅದನ್ನ ಟಯರಿನ ಹಾಗೆ ತುಂಡು ಮಾಡಿ ಅದು ಹಾಕ್ತಾರೆ. ಕೆಲವರು ಹೀಗೆ ಜೋಳ ಉದುರಿಸಿ ಅದು ಹಾಕ್ತಾರೆ. ಅದು ತುಂಬಾ ರುಚಿ ಆಗ್ತದೆ, ಅಂದ್ರೆ ಎಲ್ಲ ಇದ್ರದ್ದು ವೆಜಿಟೇಬಲ್ಸ್ ಒಂದು ಪರಿಮಳ ಒಂದು ಉಂಟಲ್ಲ, ಒಳ್ಳೇದಾಗ್ತದೆ ಅದನ್ನ ಮಾಡ್ಲಿಕ್ಕೆ. ಮತ್ತೆ ಇನ್ನೇನಂತ ಹೇಳಿದ್ರೆ ಇದನ್ನೆಲ್ಲ ನಾವು ತುಂಡು ಮಾಡಿ ಇದು ಉಪ್ಪು ಹಾಕಿ ಕುಕ್ಕರ್ ಅಲ್ಲಿ ಇಟ್ಟು ಮುಳುಗುವಷ್ಟು ನೀರು ಹಾಕಿ ಒಂದು 2 ವೇಸಲ್ ತೆಗೆಯೋದು. ಆದ ನಂತರ ಅದು ಬೇಯ್ತಾ ಇರ್ತದೆ. ಈಗ ನಾವು ಮಸಾಲೆಗೆ ಒಂದು ತೆಂಗಿನಕಾಯಿ ತುರಿ ತಗೊಳ್ಳೋದು, ಒಂದು 1/2 ತೆಂಗಿನಕಾಯಿ ತುರಿ ತಗೊಳ್ಳೋದು. ಕಡೆಗೆ ಅದಕ್ಕೆ ಮೆಣಸು ಒಂದು ರುಚಿಗೆ ತಕ್ಕ, ನಮ್ಗೆ ಖಾರ ಜಾಸ್ತಿ ಬೇಕಿದ್ರೆ ಅಂದ್ರೆ ಒಂದು ತೆಂಗಿನಕಾಯಿ ತಗೊಳ್ತೀರಾದ್ರೆ ಒಂದು 12 ಮೆಣಸು ಬೇಕಾಗ್ತದೆ, 10-12. ಅದು ನಾವು ಏನ್ ಮಾಡ್ತೇವೆ, ಕಲ್ಲರಿಗೋಸ್ಕರ ಗಾಟಿ ಮೆಣಸು ಹಾಕ್ತೇವೆ. ಖಾರಕ್ಕೆ ನಾವು ಅದು ರಾಮನಾಡ ಅಂತ ಹೇಳಿ ಅದು ಬೀಜ ಮೆಣಸು ಇರ್ತದಲ್ಲ ಅದು ಹಾಕ್ತೇವೆ. ಅಥವಾ ಯಾವ್ದು ಬೇಡಿಗೆ ಮೆಣಸು ಆದ್ರೆ ಅದು 12 ಅದೇ ಹಾಕ್ಬೋದು, ಹಾಗೆ ಮಿಕ್ಸ್ ಮಾಡಿ ಹಾಕ್ತೇವೆ. ಮತ್ತೆ ಹುಳಿ ನಾವು ಇದು ಅಮಟೆಕಾಯಿ ಹಾಕಿದ್ರೆ ಹುಳಿ ಮಾತ್ರ ಒಂದು ನಮ್ಮ ಅಂದಾಜಿಗೆ ನಿಮ್ಗೆ ಎಷ್ಟು ಹುಳಿ ಬೇಕಾಗ್ತದೆ ಪದಾರ್ಥಕ್ಕೆ, ಸಾಧಾರಣ ಒಂದು ಸಣ್ಣ ಗಜ್ಜುಗದಷ್ಟು ಎಷ್ಟು ಹಾಕುದು. ಮತ್ತೆ ಅದಕ್ಕೆ ಸ್ವಲ್ಪ ಪರಿಮಳಕ್ಕೆ ನಾವೇನ್ ಮಾಡ್ತೇವೆ, ಚೂರು 1 ಚಮಚ ಉದ್ದಿನ ಬೇಳೆ ಹುರಿದು ಇದು ನಮ್ಮ ಮಸಾಲೆ ಕಡಿತೇವಲ್ಲ, ತೆಂಗಿನಕಾಯಿ ಮೆಣಸು ಹುಳಿ ಹಾಕಿ ಕಡಿಯುವಾಗ ಲಾಸ್ಟಿಗೆ ಅಂದ್ರೆ ಒಂದ್ಸಲ ನಯ ಆದ ನಂತರ ಈ ಉದ್ದಿನ ಬೇಳೆಯನ್ನು ಅದಕ್ಕೆ ಹಾಕುದು, ಹುರಿದ ಉದ್ದಿನ ಬೇಳೆ 1 ಚಮಚ ಉದ್ದಿನ ಬೇಳೆ ಹಾಕುದು. ಆಗ ಮಸಾಲೆ ಒಂದು ಒಳ್ಳೆ ಪರಿಮಳ ಬರ್ತದೆ. ಕೆಲವರು ಹಾಕುದಿಲ್ಲ, ನಾವು ಹಾಕ್ತೇವೆ, ಅದೊಂದೊಳ್ಳೆ ಪರಿಮಳ ಬರ್ತದೆ. ಮತ್ತೆ ಈ ಕುದಿಸಿಟ್ಟ ಇದನ್ನ ಓಪನ್ ಮಾಡುದು, ಅದಕ್ಕೆ ನಮ್ಮ ಈ ಮಸಾಲೆ ಇದು ಮಾಡುದು ಹಾಕುದು, ಹಾಕಿ ಮತ್ತೆ ಪುನಃ ಬೆರೆಸಿ ತುಂಬಾ ತೆಳು ಮಾಡಬಾರ್ದು, ಹದವಾದಲ್ಲಿ ಮಾಡಿ ಅದನ್ನ ಅದಕ್ಕೆ ಇನ್ನು ಬೇಕಿದ್ರೆ ಮಾತ್ರ ಉಪ್ಪು ಹಾಕುದು. ಉಪ್ಪು ಹಾಕಿ ಒಳ್ಳೆ ಒಂದು ಒಗ್ಗರಣೆಗೆ 1-2 ಚಮಚ ಎಣ್ಣೆ ಹಿಡಿದು ಎಣ್ಣೆ ಬಿಸಿ ಆದ ಕೂಡಲೆ ಸಾಸಿವೆ ಹಾಕುದು, ಸಾಸಿವೆ ಪಟಪಟ ಆದ ಕೂಡಲೆ ಕರಿಬೇವು, ಕರಿಬೇವು ಚಂದ ಸ್ವಲ್ಪ ತುಂಡ ಅಂದ್ರೆ ಹೀಗೆ ಕಟ್ ಮಾಡಿದ್ರು ಸ್ವಲ್ಪ ಪರಿಮಳ ಬರ್ಲಿಕ್ಕೆ, ಹಾಗೆ ಒಳ್ಳೆ ಒಗ್ಗರಣೆ ಹಾಕಿ ಮುಚ್ಚಿಡು. ಮತ್ತೆ ನಿಮ್ಗೆ ಹಾಗೆ ಆದ್ರಂದ್ರೆ ಅದು ಎಲ್ಲದರದ್ದು ಮಿಕ್ಸ್ ಇದು ಬರ್ತದಲ್ಲ ಪರಿಮಳ, ಒಳ್ಳೇದಾಗ್ತದೆ ಊಟಕ್ಕೆ. ಇದು ವಿಶೇಷವಾಗಿ ಎಂತ ಯಾವಾಗ ಮಾಡ್ತಾರೆ ಅಂದ್ರೆ ಒಂದು ಆಷಾಢ ಏಕಾದಶಿ ಮಾಡ್ತಾರೆ, ಮತ್ತೆ ಅನಂತ ಚತುರ್ದಶಿ ನಾವು ನೋಪಿ ಅಂತ ಹೇಳ್ತೇವೆ ಅದಕ್ಕೆ ಮಾಡ್ತೇವೆ, ಮತ್ತೆ ಕೃಷ್ಣ ಜನ್ಮಾಷ್ಟಮಿಗೆ ಮಾಡ್ತೇವೆ.
0: ಮೂರ್ ಸರ್ತಿ ಮಾಡ್ತೀರಾ? ಇದನ್ನ ಮಾಡ್ಲೇಬೇಕು ಸಾಧಾರಣ.
1: ಹೌದು, ಹೌದು ಸಾಧಾರಣ ಎಲ್ರೂ ಮಾಡ್ತಾರೆ ಅಂದ್ರೆ, ಅಥವಾ ನಮ್ಗೆ ಅಷ್ಟು ಇಷ್ಟ ಆದ್ರೆ ನಂಗೆ ನಮ್ಮ ಅತ್ತೆ ಎಲ್ಲ ಹಾಗೆ ಅಂದ್ರೆ ಮಧ್ಯದಲ್ಲಿ ಯಾವಾದ್ರೂ ಮಳೆಗಾಲದಲ್ಲಿ ಯಾವಾಗ ಅಂತಿಲ್ಲ, ಅದೆಲ್ಲ ಪದಾರ್ಥ ಅಥವಾ ಒಂದು ನಾಲ್ಕೈದು ಬಗೆಯ ತರದ್ದು ಉಂಟು ಅಂತ ಹೇಳಿದ್ರು ಕೂಡ
0: ಮಾಡುದು.
1: ಗಜಬಜಿ ಅಂತ ಹೇಳಿದ್ರೆ ಅರ್ಥವೇ ಮಿಕ್ಸ್ ಅಂತ
0: ಹೇಳಿ, ಗಜಬಜಿ ಗಜಿ ಬಿಜಿ ನೆಕ್ಸ್ಟ್ ಏನಾದ್ರೂ ಇದೆಯಾ ಒಂದು ಸಣ್ಣದಾಗಿ ಏನಾದ್ರೂ ರೆಸಿಪಿ ಇದೆಯಾ?
1: ಇನ್ನೊಂದು ಸುಲಭದ್ದು ನಮ್ಮದು ಇದು ಅಳವತ್ತಿ ಅಂತ ಹೇಳುದು ನಾವು. ಅಳವತ್ತಿ ಅಂತ ಹೇಳಿದ್ರೆ ಇದೆ ಕೆಸು ಅಂತ ಹೇಳಿದ್ರೆ ಕಪ್ಪು ದಂಟು ಇರುವಂತದ್ದು
0: ಕೆಸು.
1: ಅದು ನಾವು ಈಗ ಹಿತ್ತಲಲ್ಲಿ ಈಗ ಹೋದ್ರೆ ಒಳ್ಳೇದಾಗಿರ್ತದೆ, ಅದು ಸಾಧಾರಣ ಸ್ವಲ್ಪ ಎಳಸಿ ಇರುದಾದ್ರೆ ಒಳ್ಳೇದು ಅಂದ್ರೆ ಒಳ್ಳೆ ಬೇಯುತ್ತದೆ, ಎಲ್ಲಾದ್ರೂ ಮತ್ತೆ ತುರ್ತದೆ ಅಂತ ಕೆಲವರಿಗೆ ಹೆದರಿಕೆ ಇರ್ತದೆ. ಅದಕ್ಕೆ ನಾವು ಅದನ್ನ ಸ್ವಲ್ಪ ದಂಟು ಸಮೇತ ಕಟ್ ಮಾಡಿ ತರೋದು, ಮತ್ತೆ ಅದು ಕೈಗೆ ಕೆಲವರಿಗೆ ತುರ್ತದೆ ಅಂದ್ರೆ ಸ್ವಲ್ಪ ಎಣ್ಣೆ ಏನಾದ್ರೂ ಹಚ್ಕೊಳ್ಬೇಕು ಕಟ್ ಮಾಡುವಾಗ, ದಂಟಿದು ಸ್ವಲ್ಪ ನಾರಿನಾಗಿ ಅದು ಸಿಟ್ಟಾಗಿ ತೆಗಿಬೇಕಾಗ್ತದೆ. ಈಗ ಒಂದು ಕಟ್ ಮಾಡಿ ಈಗ ಅದು ತೆಗಿಬೇಕು ಉದ್ದಕ್ಕೆ ನೂಲಿನಾಗಿ, ಅದು ತೆಗೆದು ಅದನ್ನು ತುಂಡು ಮಾಡಿ ಹಾಕುದು. ಅದರೊಟ್ಟಿಗೆ ಹಸಿಮೆಣಸು ಬೇಕಿದ್ರೆ ಬೇಯಿಸುವಾಗ ಅದು ಮಾತ್ರ ಕುಕ್ಕರ್ ಅಲ್ಲಿ ಸಾಧಾರಣ ಒಂದು 15-20 ನಿಮಿಷ ಆದ್ರೂ ಬೇಯಿಸ್ಬೇಕು, ಅಂದ್ರೆ ಸರಿ ಬೇಯದಿದ್ರೆ ಅದು ಕುದಿಸ್ತದೆ. ಅದನ್ನ ಅದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸುದು, ಒಂದು 15-20 ನಿಮಿಷ ಕುಕ್ಕರ್ ಅಲ್ಲಿ ಬೇಯಿಸುದು, ಅಂದ್ರೆ ವಿಸಿಲ್ ಬಂದ ನಂತರ ಸಣ್ಣದ್ ಮಾಡಿ 20 ನಿಮಿಷ. ಮತ್ತೆ ಇದಕ್ಕೆ ಮಿಕ್ಸ್ ಅದೇಂತ ಮತ್ತೆ ಇನ್ನೊಂದ್ಸಲ ಅಂದ್ರೆ ಇದು ಹಸಿಮೆಣಸಿದು ಸೀಳು ಮತ್ತೆ ಶುಂಠಿ ಸಣ್ಣ ತುಂಡು ಕಟ್ ಮಾಡಿ ಬೇಯಿಸುವಾಗಲೇ ಹಾಕ್ಬೋದು, ಅಥವಾ ನೀವು ಬೆಂದ ನಂತರ ತೆಗಿತೀರಲ್ಲ ಮಸಾಲೆ ಹಾಕುವ ಮೊದಲು ಹಸಿಮೆಣಸು ಮತ್ತೆ ಶುಂಠಿ ತುಂಡು, ಹಸಿಮೆಣಸು ಉದ್ದಕ್ಕೆ ಸೀಳು ಹಾಕುದು, ಶುಂಠಿಯನ್ನು ಪೂರ ಕಟ್ ಮಾಡಿ ಹಾಕುದು, ಅದು ಒಳ್ಳೆ ಪರಿಮಳ ಅದರೊಟ್ಟಿಗೆ ಬರ್ತದೆ. ಹಾಗೆ ಹುಳಿಗೂ ಹಾಗೆ ನಮ್ಗೆ ನಾವು ಹುಣಸೆ ಸ್ವಲ್ಪ ಹಾಕಿ ಅಂಟೆಕಾಯಿ ಒಂದು 4-5 ಜಜ್ಜಿ ಹಾಕುದು. ಇದು ಹಾಗೆ ನೀವು ಪಾತ್ರೆ ತುಂಬಾ ತಗೊಂಡ್ರೆ ಬೆಂದ ನಂತರ ಅರ್ಧಕ್ಕಿಂತ ಕಮ್ಮಿ ಆಗ್ತದೆ, ಸೊ ಅದಕ್ಕೆ ತುಂಬಾ ತಗೊಳ್ಬೇಕಾಗ್ತದೆ ಎಲೆಗಳನ್ನು. ಮತ್ತೆ ಮಸಾಲೆಗೆ ಇದು ನಮ್ಮದು ತೆಂಗಿನಕಾಯಿ ತುರಿ ಒಂದು, ಈಗ ನಾವು ಸುಮಾರು ಅದು ಡಿಪೆಂಡ್ಸ್, ಈಗ ನನಗೆ ಒಂದು 1/2 ತೆಂಗಿನಕಾಯಿ ತುರಿ ತಗೊಳ್ತಾನೆ, ಅದರ ಒಂದು 4-5 ಹುರಿದ ಮೆಣಸಿನಕಾಯಿ ಕೆಂಪು ಮೆಣಸಿನಕಾಯಿ ತಗೊಳ್ಳುದು, ಮತ್ತೆ ಸ್ವಲ್ಪ ಹುಳಿ ಹಾಕುದು, ಮತ್ತೆ ಮಸಾಲೆ ಕಡಿಯೋದು, ಇದಕ್ಕೆ ಬೇಯಿಸಿದ ಇದಕ್ಕೆ ಮಸಾಲೆ ಹಾಕುದು, ಇದು ನಮ್ಮ ಬೇಯಿಸಿದ ಕೆಸು ಇದೆ ಇದಕ್ಕೆ ಹಾಕುದು, ಮತ್ತೆ ಕುದಿ ಬರ್ತದೆ, ಅದಕ್ಕೆ ಬೇಕಾದಷ್ಟು ಉಪ್ಪು ಕೂಡ ನೋಡಿ ರುಚಿ ನೋಡಿ ಹಾಕುದು.
0: ಸರಿ ಮಂಗಳ ಅವರೇ, ಒಂದು ಒಗ್ಗರಣೆ ಹಾಕಬೇಕು. ಸರಿ ಓಕೆ, ಥ್ಯಾಂಕ್ ಯು ಸೋ ಮಚ್. ಎರಡು ನಮಗೆ ಅಡುಗೆಗಳನ್ನ ಹೇಳ್ಕೊಟ್ಟಿದ್ದೀರಾ, ನೋಡುವ ಕೇಳಿದವರು ಇದನ್ನ ಟ್ರೈ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಸರಿ, ಇವತ್ತು ಕೊಂಕಣಿಯರಿ ಬಂದವರು ಮಾಡುವಂತ ಎರಡು ಅಡುಗೆಗಳನ್ನ ನಮಗೆ ಹೇಳಿಕೊಟ್ಟಿದ್ದಾರೆ ಮಂಗಳಾರವರು. ಈಗ ಅಡುಗೆಗೆ ಸಂಬಂಧಪಟ್ಟ ಇನ್ನೊಂದು ಹಾಡು ಯಾವುದು ಕೇಳಿದ್ರೆ ಪರಮೇಶಿ ಪ್ರೇಮ ಪ್ರಸಂಗ ಈ ಚಿತ್ರ. ಇದರಲ್ಲಿ ನೀವೊಂದು ಹಾಡು ಕೇಳಿರ್ಬೋದು, ಉಪ್ಪಿಲ್ಲ ಮೆಣಸಿಲ್ಲ ತರಕಾರಿ ಏನಿಲ್ಲ ಎಣ್ಣಿಲ್ಲ ಬೆಣ್ಣಿಲ್ಲ ಕಾಯನ್ನು ತಂದಿಲ್ಲ ಏನು ಮಾಡಲಿ ನಾನು ಏನು ಮಾಡಲಿ, ಅರುಂಧತಿ ನಾಗ್ ಅವರು ಇದಕ್ಕೊಂದು ಆ್ಯಕ್ಟ್ ಮಾಡ್ತಾರೆ. ಸೊ ಇದನ್ನು ಹಾಡಿದವರು ರಾಜ್ಕುಮಾರ್ ಮತ್ತು ಮಂಜುಳಾ ಗುರುರಾಜ್, ಸಂಗೀತ ಜಿ ಕೆ ವೆಂಕಟೇಶ್, ಸಾಹಿತ್ಯ ML ವಾಸರಾವ್. ಸೊ ಈಗ ಈ ಹಾಡು ಕೇಳ್ತಾ ಇರಿ, ನಾನು ಮತ್ತೆ ನಿಮ್ಮೆದುರಿಗೆ ಹಾಜರಾಗ್ತೇನೆ.

0: ಡಪ್ಪ ಅಯ್ಯೋ ಮುಂಚೆ ಬೇಳೆ ಹಾಕ್ರಿ.
1: ಬೇಳೆ ಇಲ್ಲಿದೆಯೋ?
0: ಅದ್ರಲ್ಲಿ ಹುಳ ಇದೆ, ಸ್ವಲ್ಪ ಆರ್ತ್ ಹಾಕಿ.
1: ಬರೀ ಆಲೂಗಡ್ಡೆ ಈರುಳ್ಳಿ ಇದೆ ಸಾಕೇನೆ?
0: ಅಯ್ಯೋ ಕೈಗ್ ಸಿಕ್ಕಿದ್ ಹಾಕಿ ಏನೋ ಒಂದ್ ಮಾಡ್ರಿ.
1: ಸರಿ
0: ನೀರ್ ಕುದಿತಾ ಇದೆ,

0: ಇದ್ರೆ ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಈ ಮಳೆಗಾಲದಲ್ಲಿ ಬರುವಂತಹ ನಾವು ಹಪ್ಪಳ, ಸಾಂತಾಣಿ, ಹಲಸಿನ ಬೀಜ, ಆಮೇಲೆ ಮಾವಿನಕಾಯಿಯನ್ನು ಉಪ್ಪು ನೀರಲ್ಲಿ ನೆನೆಸಿಟ್ಟು ಶೇಖರಿಸಿದ ಉಪ್ಪಡಚ್ಚೀರು, ಅಂದ್ರೆ ಮಾವಿನಕಾಯಿ ಬೇರೆ, ಹಲಸಿನ ಸೋಳೆಯನ್ನು ಹಾಕಿ ಮಾಡುವಂತದ್ದು ಉಪ್ಪಡಚ್ಚೀರು, ಆಮೇಲೆ ಎಲ್ಲ ಇಂಥವುಗಳನ್ನೆಲ್ಲ ನಾವು ಶೇಖರಿಸಿ ಇಡ್ತೇವೆ. ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಕಾರ್ಯಗಳಿಗೆ ತೆರಳುವ ಮೊದಲು ತೆಂಗಿನಕಾಯಿ ಹಾಲನ್ನು ಹಾಕಿ ಗಂಜಿ ಮಾಡುವಂಥದ್ದು, ಕಾಯಿ ಹಾಲಿನ ಗಂಜಿ ಸೇವಿಸಿ ತೆರಳುವ ಪದ್ಧತಿ ಇಂದಿಗೂ ಇದೆ. ಆಮೇಲೆ ಮೂಡೆ, ಅರಶಿನ ಎಲೆಯ ಕಡುಬು, ಹಲಸಿನ ಕಡುಬು, ಪತ್ರೊಡೆ, ಕೆಸುವಿನ ಚಟ್ನಿ, ತಿಮರೆದ ಚಟ್ನಿ, ಮಾವಿನಕಾಯಿ ಚಟ್ನಿ, ಹುರುಳಿ ಸಾರು, ಆಮೇಲೆ ಸೌತೆ ಪದಂಗಿ ಗಸಿ, ಮುಳುಸೌತೆಕಾಯಿ ಗಟ್ಟಿ, ತೊಜಂಕಿದ್ದು ವಡೆ, ಪಚ್ಚಿರು ಅಂದರೆ ಹಲಸಿನ ಸೋಳೆದ್ದು ಪಲ್ಯ, ಹಲಸಿನ ಮುಳುಕ, ಕಣಲೆ ಕಡಲೆ, ಆಮೇಲೆ ಕೆಸುವಿನ ಎಲೆ ಮತ್ತು ಹರಿವೆ ಹಾಕಿದ ಗಸಿ, ಪೆಜಕಾಯಿಂದ ಕೇಳಿರ್ಬೋದು ಅದರದ್ದು ಚಟ್ನಿ, ಮಾವಿನ ಹಣ್ಣಿನ ಮೆಣಸಿನಕಾಯಿಯ ರುಚಿ ಈ ಆಟಿ ತಿಂಗಳಲ್ಲಿ ಮಾತ್ರ ನಾವು ನೋಡುವಂಥದ್ದು, ಸ್ಪೆಷಲ್ ಆಗಿ ಅಂತೂ ಮಳೆಗಾಲದಲ್ಲಿ ಸಿಗುವಂಥದ್ದು. ಈಗ ಕೊನೆಯದಾಗಿ ನನ್ನ ಮನಸ್ಸಲ್ಲಿ ಮೂಡುವಂಥ ಒಂದು ಹಾಡು ಸಾಮ್ರಾಟ್ ಚಿತ್ರದು, ನಿಮ್ ಕಡೆ ಶೀರಾ ಅಂದ್ರೆ ತಲೆ ಅಂತ ತಿಳ್ಕೊತೀರಿ, ನಮ್ ಕಡೆ ಶೀರಾ ಅಂದ್ರೆ ಕೇಸರಿ ಬಾತ್ ಅನ್ಕೋತೇವೆ. ಇದರಲ್ಲೇ ನೋಡಿ ತಿಂಡಿಗಳದೆಲ್ಲ ವಿಷಯ ಬರ್ತದೆ. ಸೊ ಇದಕ್ಕೆ ಸಂಗೀತ ನೀಡಿದವರು ಹಂಸಲೇಖ, ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಾಲ್ಗುಡಿ ಶುಭ. ಈ ಹಾಡಿನೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ, ಮತ್ತೆ ಇನ್ನೊಂದು ಹೊಸ ಕಾರ್ಯಕ್ರಮದೊಂದಿಗೆ ಮತ್ತೆ ನಾನು ಹಾಜರಾಗ್ತೇನೆ. ಕೇಳ್ದಾರಿ ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ, ಇದು ಬಣ್ಣ ಬಣ್ಣದ ಬದುಕು.
1: ವಾಹ್ ವಾಹ್

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ನಾಳೆ ಒಮ್ಮಳು ಸೀದಾ ಪ್ರಸಾರ ಎಸ್ ಮುಂಗುಳರ ಆಗಸ್ಟ್ ಪಂಚವೀಸ್ ತಾರೇಖೆ ಸಕಾಳಿ ದಾವರಾ ರೇಡಿಯೋ ಸಾರಂಗ್ 107.8 ಎಫ್ಎಂ ಆಮಚೆ ಸಂಘೆ ಹಾಜರ ಸಾತ್ ಮನದ ಇಕ್ಬಾ ಜಾನ್ಸನ್ ಆರ್ ಪಿಂಟೋ ಜೇಸಾ ಹೆಡ್ ಮಾಸ್ಟರ್ ಸಾಲುಬಿ ಸೈ ಸ್ಕೂಲ್ ಮಂಗಳೂರು ತಂಚೆ ಸಂಘಿ ಉಲೋಮ್ ಫೋನ್ ಕರ 6364204949 ಸಂಖ್ಯೆ ಐಕು ವಿಸ್ತರಣಕಾತ್ ತಾಳು ಒಮ್ಮಳು ಸೀದಾ ಪ್ರಸಾರ ತುಮಚ ರೇಡಿಯೋ ಸಾರಂಗ ಹಿ ರಂಗ್ ರಂಗ.

0: ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೋದರಿಗೆ ನಮಸ್ಕಾರ.
3: ಎಲ್ರಿಗೂ ಯಶಸ್ಸು ಬೇಕು ಅಂತ ಎಲ್ರಿಗೂ ಇದೆ ಅಲ್ವಾ? ಯಶಸ್ಸು ಬೇಡ ಅನ್ನೋರು ಒಬ್ರು ಇಲ್ಲ. ಎಲ್ಲರೂ ಯಶಸ್ಸು ಬೇಕು ಅಂತೀವಿ. ಯಶಸ್ಸು ಅಂದ್ರೆ ಏನು ಅಂತ ಗೊತ್ತಿಲ್ಲ ಸ್ಪಷ್ಟ ನಮಗೆ. ಯಶಸ್ಸು ಅಂದ್ರೆ ಏನು? ತುಂಬಾ ದುಡ್ಡು ಇರ್ಬೇಕು ನನಗೆ. ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ ನಾನಾಗ್ಬಿಟ್ರೆ ಯಶಸ್ಸು ಸಿಕ್ಕಂಗಾಯ್ತು. ಇವತ್ತು ನಮ್ಮ ಸೊಸೈಟಿ ಹಾಗೆ ಇದೆಯಲ್ವಾ? ಅನ್ನಲ್ವಾ, 10 ವರ್ಷದಿಂದ ಸೈಕಲ್ ಇರಲಿಲ್ಲ ಸರ್ ಅವರಿಗೆ. ಈಗ ನೋಡಿ, ಏನ್ ಕಾರು, ಏನ್ ಬಂಗ್ಲೆ, ಭಾರಿ ಶ್ರೀಮಂತ ಆಗ್ಬಿಟ್ಟಿದ್ದಾರೆ. ಯಶಸ್ಸು ಬಂದ್ಬಿಟ್ಟಿದೆ ಅವರಿಗೆ. ಅನ್ನಲ್ವಾ, ವಿ ಥಿಂಕ್ ದಟ್ ಮನಿ ಇಸ್ ಸಕ್ಸಸ್. ಆ ಹುಡುಗರ ಕ್ಲಾಸಲ್ಲಿ ನನಗೆ ಹೇಳಿದಾಗ, ಐ ಆಸ್ಕ್ ಎ ಕ್ವಶನ್ ಟು ದಮ್ ಬ್ಯಾಕ್. ಒಂದು ಕ್ವಶನ್ ಕೇಳಿದೆ ಅವರಿಗೆ, ಟೆಲ್ ಮಿ ಹೂ ವಾಸ್ ದ ರಿಚೆಸ್ಟ್ ಮ್ಯಾನ್ ಇನ್ ದ ಇಯರ್ 2000. ಯು ಕ್ಯಾನ್ ಡೂ ದ್ಯಾಟ್ ವಿದೌಟ್ ಗೋಯಿಂಗ್ ಟು ಗೂಗಲ್ ಭಗವಾನ್. ಟ್ರೈ ಟು ಚೆಕ್ ಹೂ ವಾಸ್ ದ ರಿಚೆಸ್ಟ್ ಮ್ಯಾನ್ ಇನ್ ದ ಇಯರ್ 2000. ಐ ಆಮ್ ನಾಟ್ ಆಸ್ಕಿಂಗ್ ದ ಏನ್ಷಿಯಂಟ್ ಇನ್ಫಾರ್ಮೇಶನ್. 18 ವರ್ಷಗಳ ಹಿಂದೆ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರಾಗಿದ್ರು ಅಂತ ಕೇಳಿದೆ. ಹುಡುಗರು ತಲೆ ತೋರಿಸ್ಕೊಂಡ್ರು. ನಾ ಹೇಳಿದೆ, ಬಿಲ್ ಗೇಟ್ಸ್ ಅಲ್ಲ, ವಾರನ್ ಬಫೆ ಅಲ್ಲ. ಎರಡು ಹೆಸರು ತೆಗೆದುಬಿಟ್ಟೆ ನಾನೇ. ಗೊತ್ತಿಲ್ಲ ಸರ್, ಹುಡುಗರು ನಾರ್ಮಲ್ ಸ್ಟೈಲ್ ಇದೆಯಲ್ಲ ಅಲ್ಲಿ ಹುಡುಗರದು. ಐ ಡೋಂಟ್ ನೋ ಅಂದರು. ಐ ಡೋಂಟ್ ವರಿ, ಐ ಆಲ್ಸೋ ಡೋ ನಾಟ್ ನೋ. ಹೂ ರಿಮೆಂಬರ್ಸ್? ಪ್ಲೀಸ್ ರಿಮೆಂಬರ್, ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರಾಗಿದ್ರು 18 ವರ್ಷದ ಹಿಂದೆ ಯಾರೂ ಲೆಕ್ಕ ಇಟ್ಟಿಲ್ಲ. ಪ್ರತಿ ವರ್ಷ ನಂಬರ್ ಚೇಂಜ್ ಆಗ್ತದೆ. ಹೂ ಕೀಪ್ಸ್ ಟ್ರ್ಯಾಕ್ ಆಫ್ ಇಟ್? ಮತ್ತೆ ಇನ್ನೊಂದು, ಅವನು ಶ್ರೀಮಂತ, ನನಗೇನು ಪ್ರಯೋಜನ ಅಲ್ವಾ? ಆದ್ದರಿಂದ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರಾಗಿದ್ರು ಲೆಕ್ಕ ಇಟ್ಟಿಲ್ಲ. ಆದ್ದರಿಂದ ಶ್ರೀಮಂತಿಗೆ ಬೈ ಇಟ್ ಸೆಲ್ಫ್ ಇಸ್ ನಾಟ್ ಸಕ್ಸಸ್. ಸಕ್ಸಸ್ ಅಂದ್ರೆ ಏನು? ಹೀಗೆ ಬಂದು ಹಾಗೆ ಹೋಗೋದಲ್ಲ. ಒಂದು 10 ವರ್ಷ ಇರಬೇಕು, ಶಾಶ್ವತವಾಗಿ ಇರಬೇಕು, ಭಾಳ ವರ್ಷ ಇರಬೇಕು. ಹಾಗಿಲ್ಲ, ಪ್ರತಿ ವರ್ಷ ಒಬ್ಬರು ಚೇಂಜ್ ಆಗೋದಾದ್ರೆ ಯಶಸ್ಸು ಅನ್ನೋದು ಹೇಗೆ? ಮುಂದೆ ವರ್ಷ ಅವ್ರು ನಂಬರ್ 1 ಇಲ್ಲ, ನಂಬರ್ 2 ಯಾರು ಆಗ್ಬಿಟ್ಟು

0: Radio Saran 107.8 FM.
1: ಇನ್ನು ಕೆಲವರು ಭ್ರಮೆ ಇದೆ, ಅಧಿಕಾರ ಇದ್ರೆ ಯಶಸ್ಸು. ನಿಜ ಅಲ್ವಾ? ಭಾರತದ ಪ್ರಧಾನಮಂತ್ರಿ ಆಗೋದು ಯಶಸ್ಸು ಹೌದು ಅಲ್ವೋ? ಯಶಸ್ಸು ಅಲ್ವಾ? 125 ಕೋಟಿ ಜನಸಂಖ್ಯೆ ಇರುವಂತ ದೇಶಕ್ಕೆ ಒಬ್ಬರೇ ಪ್ರಧಾನಮಂತ್ರಿ, ಯಶಸ್ಸು ಅನ್ಸುತ್ತೆ. ನಾನು ಹಾಗೆ ಅನ್ಕೊಂಡಿದ್ದೆ, ಮನೆಯವರೆಗೂ ಯಶಸ್ಸು ಅನ್ಕೊಂಡಿದ್ದೆ. ಗುಜರಾತ್ ಅಲ್ಲಿ ರಾಜ್ಕೋಟ್ ಅಂತ ಒಂದು ಇದೆ, ಅಲ್ಲಿ ನಾನು ಮೇಲೆ ಹೋಗ್ಬೇಕಾಗತ್ತೆ. ಅಲ್ಲಿ ಒಂದು 50 ಜನ CBSE ಸ್ಕೂಲ್ ಪ್ರಿನ್ಸಿಪಲ್ಸ್ ಇದ್ರು ನನ್ನ ಜೊತೆಗೆ, ಅವ್ರಿಗೊಂದು ಟ್ರೈನಿಂಗ್ ಮಾಡ್ತಾ ಇದ್ದೆ. ಈ CBSE ಸ್ಕೂಲ್ ಪ್ರಿನ್ಸಿಪಾಲ್ಗೆ ನಾವು ದೊಡ್ಡ ಪ್ರಶ್ನೆ ಕೇಳಬಾರ್ದು, ಬುದ್ಧಿವಂತರಿರ್ತಾರೆ ಸಾಮಾನ್ಯವಾಗಿ ಅಂದ್ಕೊಂಡಿದ್ದೆ ನಾನು. ಆದರೂ ಕೇಳಿಬಿಟ್ಟೆ ದೊಡ್ಡ ಪ್ರಶ್ನೆ. ಏನು ಕೇಳಿದೆ ಅಂದರೆ, ಹೆದರ್ಕೊಂಡೇ ಕೇಳಿದೆ, ನೋಡಿ ಎಲ್ಲರಿಗೂ ಪೇಪರ್ ಪೆನ್ಸಿಲ್ ಇದೆಯಾ? ಇವು ಎಕ್ಸಸೈಸ್ ಮನೆಗೆ ಹೋದ್ಮೇಲೆ ಮಾಡಿದ್ದೇನೆ, ತುಂಬ ಚೆನ್ನಾಗಿರೋ ಎಕ್ಸಸೈಸ್ ಇದೆ. ಪೇಪರ್ ಪೆನ್ಸಿಲ್ ಇದೆ ಅಂದರು. ನಿಮಗೆ 2 ನಿಮಿಷ ಟೈಮ್ ಕೊಡ್ತೀನಿ, ಭಾರತದ ಎಲ್ಲ ಪ್ರಧಾನಮಂತ್ರಿಗಳ ಹೆಸರು ಬರೀರಿ ಅಂದರು. ಎಲ್ಲ ನೆಹರು ಇಂದ ಹಿಡಿದು ಇಲ್ಲಿವರೆಗೂ ಯಾರ್ಯಾರಾಗಿದ್ದಾರೋ ಅವ್ರು ಎಲ್ಲರದ್ದು ಹೆಸರು ಬರೀರಿ ಅಂದೆ. 2 ನಿಮಿಷ ಕೊಟ್ಟೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, 50 ಜನದಲ್ಲಿ 39 ಜನ ಎಲ್ಲರದ್ದು ಹೆಸರು ಬರೀಲಿಲ್ಲ. ಯಾವುದೋ ಒಂದೋ ಎರಡೋ ಹೆಸರು ಮರೆತು ಹೋಗಿತ್ತು ಅಲ್ಲಿ ಅಲ್ಲಿ. ಪಾಪ ಬೇಜಾರು ಮಾಡಿಕೊಂಡ್ರು, ಸಾರಿ ಸರ್ ನಾವು ನೆನಪೇ ಇಲ್ಲ ನೋಡಿ ಸರ್ ಅವರು. ಅದು ವೈ ಆರ್ ಯು ಫೀಲಿಂಗ್ ಬ್ಯಾಡ್? ದೇ ಶುಡ್ ಫೀಲ್ ಬ್ಯಾಡ್. ನಿಮ್ಗೆ ಯಾಕೆ ಕೆಟ್ಟ ಅನಿಸ್ಬೇಕು? ಮರೆತರೆ ಅವ್ರು ಕೆಟ್ಟ ಅನಿಸ್ಬೇಕು. ಅಯ್ಯೋ ಪ್ರಧಾನಮಂತ್ರಿ ಆದರೂ ಜನ ನೆನಪಿಡ್ತಾರೆ ಅಂತ ಗ್ಯಾರಂಟಿ ಇಲ್ಲ ಅಲ್ವಾ? ದಯವಿಟ್ಟು ಪ್ರಯತ್ನ ಮಾಡಿ ನೋಡಿ. ಈ ನಾನು ಹೇಳಿದ್ದೀನಲ್ಲ, ಮನೆಗೆ ಹೋಗಿ ಒಂದು ಪೇಪರ್ ತೊಗೊಂಡು ಭಾರತದ ರಾಷ್ಟ್ರಪತಿಗಳ ಹೆಸರು ಬರೀರಿ. ತಮಾಷೆ ಹೇಳ್ತೀನಿ ನಿಮಗೆ. ಆಶ್ಚರ್ಯ ನನಗಾಗೋದು, ಪ್ರಧಾನಮಂತ್ರಿಗಿಂತ ರಾಷ್ಟ್ರಪತಿ ಇನ್ನೂ ಕಷ್ಟ ಬರೆಯೋದು. ಕೆಲವರನ್ನ ಮರೆಯೋದೇ ಇಲ್ಲ ನಾವು, ಕೆಲವ್ರನ್ನ ಏನಾದರೂ ನೆನಪಿರಲ್ಲ. ನನಗೆ ಆಶ್ಚರ್ಯ, ಒಂದೇ ಪೊಸಿಷನ್ ತಾನೇ ಅದು, ಒಬ್ಬರೇ ರಾಷ್ಟ್ರಪತಿ ಭಾರತಕ್ಕೆ, ಅದೇ ಕುರ್ಚಿ, ಅದೇ ರಾಷ್ಟ್ರಪತಿ ಭವನ, ಆದರೆ ಕೆಲವರು ನೆನಪಿದೆ, ಕೆಲವರು ನೆನಪಿಲ್ಲ. ಯಾಕೆ? ಯಾರು ಪ್ರಯತ್ನದಿಂದ ಸಾಧನೆಯಿಂದ ದೊಡ್ಡವರಾದರೂ ಅವ್ರನ್ನ ದೇಶ ಮರೆಯೋಲ್ಲ. ಯಾವುದೋ ಪೊಲಿಟಿಕಲ್ ಕಂಪಲ್ಷನ್ನಿಂದ ಯಾರಾದರೂ ಆದರೆ ಅವ್ರು ನೆನಪಿರೋಲ್ಲ. ಆದ್ದರಿಂದ ಸ್ಥಾನದಿಂದ ದೊಡ್ಡವರಾದವ್ರು ಯಾರೂ ಇಲ್ಲ, ಸಾಧನೆಯಿಂದ ದೊಡ್ಡವರಾದವ್ರು

0: Radio Sarang 107.8 FM.
1: ಈಗ ನನಗೆ ನೆನಪಿದೆ, ನೀವೆಲ್ಲ ಯಂಗ್ಸ್ಟರ್ಸ್ ಭಾರತದ ರಾಷ್ಟ್ರಪತಿಗಳ ಹೆಸರು ಕೇಳಿದಾಗ ಕೆಲವರು ಹೆಸರು ಮರಿಬೋದು, ಕೆಲವರು ಹೆಸರು ಮರೆಯೋಕೆ ಸಾಧ್ಯವೇ ಇಲ್ಲ. ನೀವು ಕೆನ್ ಯು ಟೆಲ್ ಮಿ ದ ನೇಮ್ ಆಫ್ ಒನ್ ಪರ್ಸನ್ ಯು ಡೋಂಟ್ ವಾಂಟ್ ಟು ಫಾರ್ಗೆಟ್? ಡಾಕ್ಟರ್ ಕಲಾಂ. ಎಸ್, ಐ ಹರ್ಡ್ ಕರೆಕ್ಟ್ಲಿ, ಡಾಕ್ಟರ್ ಕಲಾಂ. ಯಾಕೆ, ವಾಟ್ ಇಸ್ ಸೋ ಸ್ಪೆಷಲ್ ಅಬೌಟ್ ಹಿಮ್? ಯಾಕೆ, ಅವರು ರಾಷ್ಟ್ರಪತಿ ಆಗಿದ್ದರು, ಅವರಾದ್ಮೇಲೆ ಮೂರು ಜನ ಆಗಿದ್ದಾರೆ. ಈಗ ಅವರಾದ್ಮೇಲೆ ಮೂರು ಜನ ಆಗಿದ್ದಾರೆ. ನನಗೊಂದು ಭಾಗ್ಯ ಇತ್ತು, ಭಗವಂತನ ಕೃಪೆ ಅದು. 2001 ಅವ್ರು ತೀರ್ಕೊಳ್ಳೋವರೆಗೂ ಅವ್ರ ಜೊತೆಗಿರುವಂಥ ಭಾಗ್ಯ ನನಗಿತ್ತು. ಅಂದರೆ ರಾಷ್ಟ್ರಪತಿ ಆಗೋದಕ್ಕಿಂತ ಮೊದಲಿಂದ ಪರಿಚಯ ನನಗೆ. ಅವರು ಅಣ್ಣಾ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದರು. ನಾನು ಅಣ್ಣಾ ಯೂನಿವರ್ಸಿಟಿಗೆ ವಿಸಿಟಿಂಗ್ ಫ್ಯಾಕಲ್ಟಿ ಅಂತ ಹೋಗ್ತಾ ಇದ್ದೆ ಪಾಠ ಮಾಡೋದಕ್ಕೆ. ಬಾಲ್ ಗುರುಸ್ವಾಮಿ ಅಂತ ಕಂಪ್ಯೂಟರ್ ಸೈನ್ಸ್ ಲೆಕ್ಚರರ್ಸ್ಗೆಲ್ಲ ಗೊತ್ತಿರುತ್ತೆ, ಬಾಲ್ ಗುರುಸ್ವಾಮಿ ಇಸ್ ಅನ್ ಅಥಾರಿಟಿ ಆನ್ ಸಿ ಲ್ಯಾಂಗ್ವೇಜ್. ಅವರು ಅಣ್ಣಾ ಯೂನಿವರ್ಸಿಟಿ ವೈಸ್ ಚಾನ್ಸಲರ್, ನನ್ನ ಸ್ನೇಹಿತ ಆತ, ಬಾಲು ಬಾಲು ಅಂತ ಕರಿತೆ. ಅಲ್ಲಿಗೆ ಹೋಗ್ಬೇಕು, ಬಾಲು ಜೊತೆ ಊಟ ಮಾಡಬೇಕು, ಕಮಾನ್ ಶಾಲ್ ವಿ ಗೋ ಟು ಕಲಾಂ ಅನ್ಬೇಕು. ಅವರು ಹೋಗೋದು. ಕಲಾಂ ವಾಸ್ ಅ ಫ್ರೀ ಮ್ಯಾನ್, ವಾರಕ್ಕೊಂದು 2-3 ತಾಸು ಪಾಠ ಮಾಡೋರು. ಒಂದು ದೊಡ್ಡ ರೂಮ್ ಇತ್ತು. ಹೋದ ತಕ್ಷಣ ಯು ಹ್ಯಾಡ್ ಯುವರ್ ಲಂಚ್ ಅನ್ನೋರು. ಎಸ್ ಸರ್ ಅನ್ಬೇಕು. ಕಮ್ ಸಿ ಡೌನ್. ಪಕ್ಕದಲ್ಲಿ ಡಬ್ಬ ತೆಗೆದು ಈ ಕಡಲೆಕಾಯಿ ಬೀಜ, ಫ್ರೈಡ್ ಗ್ರೌಂಡ್ನಟ್ಸ್ ಒಂದು ಹ್ಯಾಂಡ್ ಫುಲ್ ಕೊಡಬೇಕು, ತಿನ್ನು, ಇಸ್ ಗುಡ್ ಫಾರ್ ಹೆಲ್ತ್ ಅನ್ಬೇಕು. ನನಗೂ ಕೆಲಸ ಇಲ್ಲ, ಬೆಂಗಳೂರು ಬರೋ ಫ್ಲೈಟ್ ತನಕ ನನಗೇನು ಕೆಲಸ ಇಲ್ಲಲ್ಲ. ಕೂತು 2-2 ತಾಸು 3-3 ತಾಸು ಮಾತಾಡ್ತಾ ಇದ್ವಿ.

remains in our mind as one of the best presidents of India. What distinguishes him from the others? That is more important to me. ಕುಶಾಲ್ ನಗರಕ್ಕೆ ಬಂದಿದ್ರು ಮಡಿಕೇರಿ ಹತ್ರ. ಪ್ರೆಸಿಡೆಂಟ್ ಆಗಿದ್ದಾಗ, ಪ್ರೆಸಿಡೆಂಟ್ ಆಗಿದ್ದಾಗ ಸೆಕ್ಯೂರಿಟಿ ಹೆಂಗಿರ್ತದೆ ಅಂತ ನಿಮ್ಗೆ ಗೊತ್ತಿದೆ. ವೆರಿ ಟೈಟ್ ಸೆಕ್ಯೂರಿಟಿ. ಸೀನ್ಸ್ ಐ ಹ್ಯಾಡ್ ಟು ಟ್ರಾನ್ಸ್ಲೇಟ್ ಹಿಮ್, ನಗೊಂದು ಸ್ಟೇಜ್ ಪಾಸ್ ಅಂತ ಕೊಟ್ಟಿರ್ತಾರೆ. ಓನ್ಲಿ ಸ್ಟೇಜ್ ಪಾಸ್ ಇದ್ದವ್ರನ್ನ ಮಾತ್ರ ಸ್ಟೇಜ್ ಮೇಲೆ ಬಿಡ್ತಾ ಇದ್ರು, ಬಿಡೋಲ್ಲ ಸೆಕ್ಯೂರಿಟಿದು. ಸ್ಟೇಜ್ ಪಾಸ್ ಹಾಕ್ಕೊಂಡಿದ್ದೆ. ಬಂದರು ಕಲಾಂ ಜೊತೆಗೆ ಗವರ್ನರ್ ಇದ್ದರು, ಚೀಫ್ ಮಿನಿಸ್ಟರ್, ಇನ್ನೊಬ್ಬರು ಸ್ವಾಮಿಗಳಿದ್ದರು. ಎಲ್ಲರೂ ಬಂದು ಸ್ಟೇಜ್ ಮೇಲೆ ಹೋದರು. ಸುಮಾರು 1.5 ಲಕ್ಷ ಜನ ಕೂತಿದ್ದಾರೆ ಆಡಿಟೋರಿಯಮಲ್ಲಿ, ಶಾಮಿಯಾನ ಹಾಕ್ಬಿಟ್ಟಿದ್ದಾರೆ. ಹೂ ವಾಸ್ ದ ಸೆಂಟರ್ ಆಫ್ ಅಟ್ರಾಕ್ಷನ್? ಕಲಾಂ. ಎವ್ರಿಬಡಿ ಕೇಮ್ ಟು ಸಿ ಕಲಾಂ ಓನ್ಲಿ. ಆ ಗಲಾಟೆಯಲ್ಲಿ ಅವ್ರು ಸೆಕ್ಯೂರಿಟಿ ಕಾರ್ಡನಲ್ಲಿ ಹಿಂಗೆ ಹೋಗ್ಬೇಕು, ನಾನು ಯಾಕೆ ಗದ್ದಲದಲ್ಲಿ ಹೋಗಬೇಕು, ನಿಧಾನಕ್ಕೆ ಹೋದ್ರಾಯಿತು ಅಂತ ಉಳ್ಕೊಂಡೆ. ಅವ್ರು ಹೋಗಿ ಕೂತ್ಮೇಲೆ ಆ ರಾಷ್ಟ್ರಗೀತೆ ಆಯಿತು. ಅವ್ರು ನಿಧಾನಕ್ಕೆ ನಾನು ಸ್ಟೇಜ್ ಮೇಲೆ ಆ ಎಡಗಡೆಯಿಂದ ಮೇಲೆ ಹತ್ತಿದೆ. ಮೇಲೆ ಹೋಗುವಾಗ ನೋಡಿದೆ, ಎಡಗಡೆಗೆ ಒಂದು ಪುಟ್ಟ ಹುಡುಗಿ ಅಳ್ತಾ ಇತ್ತು. 5.5-6 ಇಯರ್ ಓಲ್ಡ್ ಚೈಲ್ಡ್ ವಾಸ್ ಕ್ರೈಂಗ್.

0: Radio Sarang 107.8 FM.
1: ಅವ್ರ ತಂದೆ ಕೇಳಿದೆ, ಯಾಕೆ ಹೇಳ್ತಾಳೆ ಇವಳು ಅಂತ ಕೇಳಿದೆ. ಅವ್ರು ಹೇಳಿದ್ರು, ಸರ್ ಕಲಾಂ ಸಾಹೇಬ್ರಿಗೆ ಶೇಕ್ ಹ್ಯಾಂಡ್ ಮಾಡಬೇಕು ಅಂತ ಮಾಡಿದ್ಲು ಸರ್, ಹೋದ್ಲು, ಆ ಸೆಕ್ಯೂರಿಟಿ ಅವ್ರು ಬಿಡಲಿಲ್ಲ ಸರ್, ಅದಕ್ಕೆ ಅಳ್ತಾ ಇದ್ದಾಳೆ ಅಂದ್ರು. ಆಯ್ತು, ಕುತ್ಕೊಂಡಿರಿ, ನೋಡೋಣ ಏನಾಗ್ತದೆ ಅಂತ ಹೇಳಿದೆ. ನಾನು ಟೈಮ್ ಬಂತಲ್ಲ ಟ್ರಾನ್ಸ್ಲೇಷನ್ ಮಾಡೋದಕ್ಕೆ, ಅವ್ರು ಪೋಡಿಯಂ ಮೇಲೆ ನಿಂತ್ಕೋತಾರೆ, ಪಕ್ಕದಲ್ಲಿ ನಾನು ನಿಂತ್ಕೊಂಡು ಅವ್ರು ಟ್ರಾನ್ಸ್ಲೇಷನ್ ಮಾಡಿದೆ. ಮಾಡಿ ಅವ್ರು ತಮ್ಮ ಚೇರ್ ಮೇಲೆ ಕೂತ್ಕೊಂಡಾಗ ನಾನು ಹಿಂದೆ ಹೋಗಿ ನಿಂತು ಹೇಳಿದೆ, ಸರ್ ಒಂದು ಕೆಲಸ ಆಗಬೇಕಲ್ಲ. ವಾಟ್ಸ್ ದ್ಯಾಟ್ ಅಂದರು. ಕ್ಯಾನ್ ಯು ಸೀ ದ್ಯಾಟ್ ಲಿಟಲ್ ಗರ್ಲ್, ಶಿ ಇಸ್ ಕ್ರೈಯಿಂಗ್ ಅಂದೆ. ಈಗ ನೋಡಿದ್ರು, ಯಾ ವೈ ಶಿ ಕ್ರೈಯಿಂಗ್ ಅಂದರು. ಶಿ ವಾಂಟೆಡ್ ಟು ಶೇಕ್ ಹ್ಯಾಂಡ್ ವಿತ್ ಯು, ಬಟ್ ಯುವರ್ ಸೆಕ್ಯೂರಿಟಿ ಡಿಡ್ ನಾಟ್ ಅಲಾವ್. ಪ್ಲೀಸ್ ಬಿಲೀವ್ ಮೀ, 1000 ಪೀಪಲ್ ವಾಂಟ್ ಟು ಶೇಕ್ ಹ್ಯಾಂಡ್ ವಿತ್ ದ ಪ್ರೆಸಿಡೆಂಟ್ ಆರ್ ದಿ ಪ್ರೈಮ್ ಮಿನಿಸ್ಟರ್, ಇಸ್ ನಾಟ್ ಪಾಸಿಬಲ್. ಯು ಕುಡ್ ಹ್ಯಾವ್ ಸೆಡ್, ಐ ನೋ, ಐ ಎಮ್ ಸಾರಿ, ಐ ಕ್ಯಾಂಟ್ ಡೂ ಇಟ್. ದಟ್ಸ್ ಓಕೆ, ದಟ್ಸ್ ವಾಟ್ ಐ ಎಕ್ಸ್ಪೆಕ್ಟೆಡ್ ಫ್ರಮ್ ಹಿಮ್. ಬಟ್ ಕಲಾಂ ಇಸ್ ಡಿಫ್ರೆಂಟ್. ಏನು ಮಾಡಿದ್ರು ಗೊತ್ತಾ, ಕುರ್ಚಿಯಲ್ಲಿ ಕೂತವರು ಟಕ್ ಅಂತ ತಿರ್ಕೊಂಡ್ರು ಹುಡುಗಿಗೆ, ಕಮ್ ಅಪ್ ಅಂದರು. ಅದು ಇನ್ನೂ ಗಾಬರಿಯಾಗಿ ಹೋಯ್ತು. ಪುಟ್ಟ ಹುಡುಗಿ 5-6 ವರ್ಷ, 2 ಲಕ್ಷ ಜನ ಕೂತಿದ್ದಾರೆ, ಮುಂದೆ ಮ್ಯಾಲೆ ಬರಬೇಕಂದ್ರೆ ಗಾಬರಿ ಆಗಲ್ವಾ? ನಾನಂದೆ, ಸರ್ ಅಕ್ಕೆ ಬರೋಕ್ಕಾಗಲ್ಲ ಸರ್, ಶಿ ಕಾಂಟ್ ಕಮ್, ಯು ಸೆಂಡ್ ಯುವರ್ ಸೆಕ್ಯೂರಿಟಿ ಫೆಲೋ, ಲೆಟ್ ಇಮ್ ಬ್ರಿಂಗ್ ಅಂದೆ. ಅವನು ಗೋ ಆ್ಯಂಡ್ ಬ್ರಿಂಗ್ ದ ಚೈಲ್ಡ್ ಅಂದ್ರು ಇವರು. ಅವನು ರಾಕ್ಷಸ, 6 ಅಡಿ 5 ಇಂಚ್ ಎತ್ತಿರಿದ್ದಾನೆ, ಸೊಂಟಕ್ಕೊಂದು AK-47 ಹಾಕ್ಕೊಂಡಿದ್ದಾನೆ. ನನಗೆ ಹೆದರಿಕೆ ಪಕ್ಕ ನಿಂತ್ಕೊಳ್ಳೋಕ್ಕೆ. ಅವನು ಸರಸರ ಹೋದ, ಆ ಮಗುನ ಗುಬ್ಬಚ್ಚಿ ಥರ ಎತ್ಕೊಂಡ, ಬಂದು ಸ್ಟೇಜ್ ಮೇಲೆ ಇಳಿಸ್ಬಿಟ್ಟ. ಅದು ಒಳ್ಳೊದೊಂದು ಬಾಕಿ, ಪಾಪ ಗಾಬರಿ ಆಗಿಬಿಟ್ಟಿದೆ. ಕಲಾಂ ವಾಸ್ ವೆರಿ ಸೆನ್ಸಿಟಿವ್. ಎಡಗಡೆ ಭಾಗಕ್ಕೆ ನಿಮ್ಮ ಕಲ್ಪನೆ ಬರಬೇಕು, ಕಣ್ಣು ಮುಂದೆ ಎಡಗಡೆಗೆ ಒಬ್ಬರು ಸನ್ಯಾಸಿಗಳು ಕೂತಿದ್ದಾರೆ, ಸ್ವಾಮೀಜಿ ಇದ್ದಾರೆ, ಬಲಗಡೆ ಗವರ್ನರು, ಆ ಕಡೆ ಚೀಫ್ ಮಿನಿಸ್ಟರ್. ಕಮ್ ದಿಸ್ ಸೈಡ್ ಅಂದರು. ಆ ಮಗು ಈ ಕಡೆ ಬಂತು. ಈ ಕಲ್ಪನೆ ಮಾಡ್ಕೊಳ್ಳಿ, ರಾಷ್ಟ್ರಪತಿ ಪ್ರೋಗ್ರಾಮ್ನಲ್ಲಿ ಹೀ ಈಸ್ ದ ಫೋಕಸ್ ಆಫ್ ಅಟೆನ್ಷನ್, ಆಲ್ ಕ್ಯಾಮರಾಸ್ ವೆರ್ ಗ್ಲೂಡ್ ಆನ್ ಕಲಾಂ, ಆ್ಯಂಡ್ ಎವ್ರಿಬಡಿ ಸ್ಟಾರ್ಟೆಡ್ ವಂಡರಿಂಗ್ ವಾಟ್ ಈಸ್ ಹ್ಯಾಪನಿಂಗ್, ವೈ ಇಸ್ ದಿ ಚೈಲ್ಡ್ ಕಮಿಂಗ್ ಹಿಯರ್, ನೋಬಡಿ ನೋಸ್ ವಾಟ್ ಈಸ್ ಹ್ಯಾಪನಿಂಗ್. ಆ್ಯಂಡ್ ಚೈಲ್ಡ್ ಕೇಮ್ ದಿಸ್ ಸೈಡ್, ಹಿ ಆಲ್ಮೋಸ್ಟ್ ಪುಷ್ಡ್ ದಿ ಗವರ್ನರ್ ಬೈ 1 foot. ಪ್ಲೀಸ್ ಮೂವ್ ಅಂಥೇಳಿ ಹಿ ಪುಷ್ಡ್ ಹಿಮ್ ಬೈ 1 foot, ಆ್ಯಂಡ್ ದರ್ ವಾಸ್ ಅ ಸ್ಪೇಸ್ ಬಿಟ್ವೀನ್ ಹಿಮ್ ಆ್ಯಂಡ್ ದ ಗವರ್ನರ್. ದ ಚೈಲ್ಡ್ ಕೇಮ್ ಬಿಟ್ವೀನ್ ಹಿಮ್ ಆ್ಯಂಡ್ ದ ಗವರ್ನರ್. ನೌ ಸಮಥಿಂಗ್ ಸ್ಪೆಕ್ಟ್ಯಾಕ್ಯುಲರ್, ಐ ಕ್ಯಾನ್ ಫರ್ಗೆಟ್ ಇಟ್. ಯು ನೋ ವಾಟ್ ಹಿ ಡಿಡ್? ಲೈಕ್ ಎ ಟಿಪಿಕಲ್ ಗ್ರ್ಯಾಂಡ್ ಫಾದರ್, ಹಿ ಪಿಕ್ಡ್ ಅಪ್ ದ ಚೈಲ್ಡ್ ಆ್ಯಂಡ್ ಪುಟ್ ದ ಚೈಲ್ಡ್ ಆನ್ ಇಸ್ ಲ್ಯಾಪ್ಸ್ ಆ್ಯಂಡ್ ದೆನ್ ಶುಕ್ ಹ್ಯಾಂಡ್ ಫಾರ್ ಹಾಫ್ ಎ ಮಿನಿಟ್. ಈ ಶುಕರ್ ಹ್ಯಾಂಡ್ ಬಿಕಾಸ್ ಶಿ ವಾಂಟೆಡ್ ಟು ಶೇಕ್ ಹ್ಯಾಂಡ್ ವಿತ್ ಹಿಮ್, ಯು ನೋ, ಶುಕ್ ಹ್ಯಾಂಡ್ ಫಾರ್ ಹಾಫ್ ಎ ಮಿನಿಟ್. ದ ಚೈಲ್ಡ್ ವಾಸ್ ಹ್ಯಾಪಿ, ಸ್ಯಾಡ್, ನರ್ವಸ್, ಅಬೌಟ್ ಟು ಕ್ರೈ, ಅಬೌಟ್ ಟು ಲೈಫ್. ವಿ ಡೋಂಟ್ ನೋ ಮೇಕ್ ಔಟ್ ಹೌ ಟು ಸೆಪರೇಟ್ ದಿ ಇಮೋಷನ್ಸ್ ದೇರ್. ನಾ ಇವ್ ಜಸ್ಟ್ ಸ್ಟ್ಯಾಂಡಿಂಗ್ ಬಿಹೈಂಡ್ ಹಿಮ್. ದ ಚೈಲ್ಡ್ ವಾಸ್ ಹ್ಯಾಪಿ, ಬಟ್ ಕಲಾಂ ವಾಸ್ ನಾಟ್ ಹ್ಯಾಪಿ. ಹಿ ಲುಕ್ಡ್ ಅರೌಂಡ್ ಆನ್ ದ ಟಿಪಾಯ್ ಇನ್ ಫ್ರಂಟ್ ಆಫ್ ದಿ ಗೆಸ್ಟ್, ದೇರ್ ಒನ್ 4-5 ಬೌಲ್ಸ್ ದ ಹ್ಯಾಡ್ ಕೆಪ್ಟ್ ದಿ ಫ್ರೈಡ್ ಕ್ಯಾಶ್ಯೂ ನಟ್ಸ್. ದೇ ಆರ್ ನಾರ್ಮಲಿ ಕೆಪ್ಟ್ ಫಾರ್ ದ ಗೆಸ್ಟ್ ಆ್ಯಂಡ್ ಗೆವ್ಸ್ ನೆವರ್ ಈಟ್. ಯು ನೋ, ದ ನಾರ್ಮಲಿ ಕೆಪ್ಟ್ ಫಾರ್ ಗೆಸ್ಟ್ ಆ್ಯಂಡ್ ಗೆಸ್ಟ್ ನೆವರ್ ಈಟ್ ದ್ಯಾಟ್, ಈಸ್ ಯೂಸ್ಫುಲ್ ಫಾರ್ ಸಂಬಡಿ ಎಲ್ಸ್. ದಟ್ ಕಲಾಂ, ಯು ನೋ, ಅಗೇನ್ ಲೈಕ್ ಎ ಟಿಪಿಕಲ್ ಗ್ರ್ಯಾಂಡ್ ಫಾದರ್, ಹೀ ಪಿಕ್ಡ್ ಅಪ್ ಕ್ಯಾಶ್ಯೂ ನಟ್ಸ್ ಆ್ಯಂಡ್ ಸೆಡ್, ಪುಟ್ ಇನ್ ಎ ಪಾಕೆಟ್, ಈಟ್ ಲೇಟರ್ ಆನ್. ಬೋತ್ ಅವರ್ ಹ್ಯಾಂಡ್ಸ್ ಆ್ಯಂಡ್ ಪಾಕೆಟ್ ವರ್ ಫುಲ್. ಚೈಲ್ಡ್ ಈಸ್ ಹ್ಯಾಪಿ, ಬಟ್ ಕಲಾಂ ಈಸ್ ಸ್ಟಿಲ್ ನಾಟ್ ಹ್ಯಾಪಿ. ಹಿ ಆಸ್ಟ್ ಸರ್, ಯು ವಾಂಟ್ ಆಟೋಗ್ರಾಫ್? ಚೈಲ್ಡ್ ಡಸ್ ನಾಟ್ ನೋ ವಾಟ್ ಆಟೋಗ್ರಾಫ್ ಈಸ್. ಯು ನೋ ವಾಟ್ ಈ ಡೇಟ್, ದರ್ ಇಸ್ ಅ ಬ್ಯೂಟಿಫುಲ್ ಪ್ರೋಗ್ರಾಮ್ ಶೀಟ್. ಈ 4 ಕಲರಲ್ಲಿ ಪ್ರಿಂಟ್ ಮಾಡಿ ಇಟ್ಟಿರ್ತಾರಲ್ಲ, 4 ಕಲರ್ ಪ್ರಿಂಟೆಡ್ ಬ್ಯೂಟಿಫುಲ್ ಪ್ರೋಗ್ರಾಮ್ ಶೀಟ್, ಪ್ರೆಸಿಡೆಂಟ್ಸ್ ಪ್ರೋಗ್ರಾಮ್. ಯು ನೋ, ಹಿ ಟರ್ನ್ ಬ್ಯಾಕ್, ಇಟ್ ವಾಸ್ ಎಂಪ್ಟಿ. ಹಿ ಫೋಲ್ಡೆಡ್ ಇನ್ ಟು ಹಾಫ್ ಅಂಡ್ ಟೋರ್ ಇಟ್, ಟುಕ್ ಹಿಸ್ ಪೆನ್ ವಿತ್ ಲವ್, APJ ಅಬ್ದುಲ್ ಕಲಾಂ, ಹಿ ಸೈನ್ಡ್ ಆ್ಯಂಡ್ ಗೇವ್ ಇಟ್. ಹಿ ಕ್ಯಾಂಟ್ ಹೋಲ್ಡ್ ಇಟ್ ಬಿಕಾಸ್ ಬೋತ್ ಅವರ್ ಹ್ಯಾಂಡ್ಸ್ ಆರ್ ಬಿಸಿ. ಐ ಸರ್, ಡೋಂಟ್ ವರಿ ಸರ್, ಐ ವಿಲ್ ಟೇಕ್ ಇಟ್. ಐ ಟುಕ್ ದ ಪೇಪರ್, ಐ ಕ್ಯಾರಿಡ್ ದಿಸ್ ಚೈಲ್ಡ್ ಇನ್ಸ್ಟೆಡ್ ಆಫ್ ಗಿವಿಂಗ್ ಟು ದ ಡೆಮನ್, ಐ ಕ್ಯಾರಿಡ್ ದ ಚೈಲ್ಡ್ ಆ್ಯಂಡ್ ಟುಕ್ ಇಟ್ ಬ್ಯಾಕ್ ಟು ದ ಫಾದರ್ ಆ್ಯಂಡ್ ಟೋಲ್ಡ್ ದ ಫಾದರ್, ನೋಡಪ್ಪ, ನಾವು ಯು ಹ್ಯಾವ್ ಗಾಟ್ ದೀಸ್ ಥಿಂಗ್ಸ್ ವಿತ್ ಯು, ದ ಸೋ ಮೆನಿ ವಿಡಿಯೋ ಕ್ಯಾಮ್ರಾಮನ್ ಆರ್ ಹಿಯರ್, ಕ್ಯಾಚ್ ಹೋಲ್ಡ್ ಅ ಒನ್ ಗುಡ್ ಒನ್ ಆ್ಯಂಡ್ ಟೇಕ್ ಎ ವಿಡಿಯೋ ಕ್ಲಿಪ್ಪಿಂಗ್ ಆಫ್ ಅ ಡೈರ್ ಥಿಂಗ್ ವೆನ್ ಯು ಲಿಫ್ಟೆಡ್ ದ ಚೈಲ್ಡ್ ಆ್ಯಂಡ್ ಪುಟ್ ಹಿಮ್ ಯುವರ್ ಲ್ಯಾಪ್ ಆ್ಯಂಡ್ ಶುಕ್ ಹ್ಯಾಂಡ್ ವಿತ್ ಹರ್ ಆ್ಯಂಡ್ ಗೇವ್ ಹರ್ ದಿ ಕ್ಯಾಶ್ಯೂ ನಟ್ಸ್ ಆ್ಯಂಡ್ ಸೈನ್ ದಿ ಪೇಪರ್ ಆ್ಯಂಡ್ ಗೇವ್ ಇಟ್ ಟು ಹರ್, ಆಲ್ ದ್ಯಾಟ್ ಯು ಟೇಕ್ ಇಟ್ 5 minute ಕ್ಲಿಪ್ಪಿಂಗ್ ಆ್ಯಂಡ್ ಆಲ್ಸೋ ದಿಸ್ ಸರ್ಟಿಫಿಕೇಟ್ ಸೈ ಸಿಗ್ನೇಚರ್ ಆಟೋಗ್ರಾಫಿ ಹಸ್ ಗಿವನ್, ಫ್ರೇಮ್ ಇಟ್ ಆ್ಯಂಡ್ ಕೀಪ್ ಇಟ್ ವಿತ್ ಯು ವೆನ್ ಯುವರ್ ಡಾಟರ್ ಗ್ರೋಸ್ ಅಪ್, ಗಿವ್ ಇಟ್ ಟು ಹರ್ ಆ್ಯಸ್ ಯುವರ್ ಗಿಫ್ಟ್ ಟು ಹರ್. ದಿಸ್ ಪ್ರಾಬ್ಲಿ ಈಸ್ ದ ಬೆಸ್ಟ್ ಗಿಫ್ಟ್ ದಟ್ ಎನಿ ಫಾದರ್ ಕ್ಯಾನ್ ಗಿವ್ ಟು ದ ಡಾಟರ್. ಇಸ್ ಇಟ್ ನಾಟ್ ರೈಟ್? ದಿಸ್ ಈಸ್ ಡಾಕ್ಟರ್ ಕಲಾಂ. ವೈ ಪೀಪಲ್ ರಿಮೆಂಬರ್ ಹಿಮ್? ಈಸ್ ಅ ಮ್ಯಾನ್ ಅಬ್ಸಲ್ಯೂಟ್ಲಿ ಆನ್ ದಿ ಗ್ರೌಂಡ್. ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಅ ಗ್ರೇಟ್ ಪರ್ಸನ್.

0: Radio Sarang 107.8 FM.
1: If great person remains like a star there, unreachable to people, people don't remember. But Kalam was absolutely grounded, so affectionate. ಈ ಭಾವನೆಯಿಂದಾಗಿ, ಈ ಮನುಷ್ಯತ್ವದ ಸಂಬಂಧಗಳಿಂದಾಗಿ ಕಲಾಂ ದೊಡ್ಡವರಾಗ್ತಾರೆ ನಮಗೆ. ಆದ್ದರಿಂದ ಯಾಕೆ ಕಲಾಂ ನೆನಪಿಟ್ಕೋತೀವಿ ಅಂತಂದರೆ, ಪ್ರೆಸಿಡೆಂಟ್ ಸಾಕಷ್ಟು ಜನ ಇದ್ದರು ನಮ್ಮಲ್ಲಿ, ಇವರು ಒಬ್ಬರು ಪ್ರೆಸಿಡೆಂಟ್ ಆಗಲಿಲ್ಲ. ನಿಮ್ಗೆ ಗೊತ್ತಿದೆ, ರಾಷ್ಟ್ರಪತಿ ಭವನದಿಂದ ತುಂಬ ಹಗುರವಾಗಿ ಹೊರಗೆ ಬಂದವರು ಅವರೇ. ಸಾಮಾನ್ಯ ಬರೋಲ್ಲ, ಭಾರವಾಗಿ ಬರೋದು, ತುಂಬ ಹಗುರವಾಗಿ ಬರ್ತಾರೆ. ಎರಡೇ ಸೂಟ್ ಕೇಸು, ಏನೂ ಇಲ್ಲ. ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು? 678 ರೂಪಾಯಿ, ಓನ್ಲಿ 678 ರುಪೀಸ್ ಇನ್ ದ ಬ್ಯಾಂಕ್ ಬ್ಯಾಲೆನ್ಸ್. ವಿಚಿತ್ರ ಅನಿಸುತ್ತೆ ನಿಮಗೆ, ಅವ್ರು ರಾಷ್ಟ್ರಪತಿ ಆದ ತಕ್ಷಣ ಮೊದಲೇ ಫೋನ್ ಮಾಡಿದ್ದು ಕುರಿಯನ್, ದ ವಾಸ್ ದ ಡೈರೆಕ್ಟರ್ ಆಫ್ ಅಮೂಲ್ ಡೈರಿ ಇನ್ ಗುಜರಾತ್. ಅವ್ರು ಅತ್ಯಂತ ಕ್ಲೋಸ್ ಫ್ರೆಂಡ್ ಅವರು. ಫೋನ್ ಮಾಡಿ, ಕುರಿಯನ್, ಐ ಹ್ಯಾವ್ ಎ ಪ್ರಾಬ್ಲಮ್ ನಾವು ಅಂದ್ರಂತೇವ್ರು ರಾಷ್ಟ್ರಪತಿ ಆದಮೇಲೆ. ಆ ಕುರಿಯನ್ ಕೇಳಿದ, ವಾಟ್ ಆರ್ ಯುವರ್ ಪ್ರಾಬ್ಲಮ್ಸ್? ಆಲ್ ಯುವರ್ ಪ್ರಾಬ್ಲಮ್ಸ್ ಆರ್ ಸಾಲ್ವ್ ನೌ, ಯು ಆರ್ ದ ಪ್ರೆಸಿಡೆಂಟ್. ದ್ಯಾಟ್ ಈಸ್ ಮೈ ಪ್ರಾಬ್ಲಮ್ ಅಂದರು ಕಲಾಂ. ಏನು ಪ್ರಾಬ್ಲಮು? ನಾವು ಐ ಡೋಂಟ್ ಹ್ಯಾವ್ ಟು ಸ್ಪೆಂಡ್ ಎನಿಥಿಂಗ್ ಫಾರ್ ಮೈ ಸೆಲ್ಫ್, ಗೌರ್ಮೆಂಟ್ ವಿಲ್ ಟೇಕ್ ಕೇರ್ ಆಫ್ ಮೀ. ನೋ ದಟ್ ಐ ಆಮ್ ದಿ ಪ್ರೆಸಿಡೆಂಟ್, ಹಿ ಯೂಸ್ ದಟ್ ವರ್ಡ್ ಎಟ್ ದಟ್ ಟೈಮ್. ಈವನ್ ಮೈ ಬರಿಯಲ್ ವಿಲ್ ಬಿ ಡನ್ ಬೈ ಗೌರ್ಮೆಂಟ್ ಕಾಸ್ಟ್, ದೇರ್ಫೋರ್ ಐ ಡೋಂಟ್ ಹ್ಯಾವ್ ಟು ಸ್ಪೆಂಡ್ ಮನಿ. ಬಟ್ ವಾಟ್ ವಿಲ್ ಐ ಡೂ ವಿತ್ ದ ಸ್ಯಾಲ್ರಿ ದಟ್ ಐ ಗೆಟ್? ಐ ಡೋಂಟ್ ಥಿಂಕ್ ಎನಿ ಮ್ಯಾನ್ ಹ್ಯಾಸ್ ಆಸ್ಕ್ ದಿಸ್ ಕ್ವೆಶ್ಚನ್ ಸೋ ಫಾರ್. ವಿ ವಾಂಟ್ ಮೋರ್ ಮನಿ ಆಸ್ ಸ್ಯಾಲ್ರಿ, ಬಟ್ ಹೀ ಸೇಯಿಂಗ್ ವಾಟ್ ವಿಲ್ ಐ ಡೂ ವಿತ್ ದಿ ಸ್ಯಾಲ್ರಿ ದಟ್ ದ ಗೌರ್ಮೆಂಟ್ ಗಿವ್ಸ್? ದೆನ್ ಕುರಿಯನ್ ಸಜೆಸ್ಟೆಡ್ ಟು ಹಿಮ್, ಯು ಆರ್ ಟಾಕಿಂಗ್ ಆಫ್ ಪುರಾ. ಯು ನೋ ಪುರಾ ಇಸ್ ಅ ಕಾನ್ಸೆಪ್ಟ್ ಆಫ್ ಕಲಾಂ, ಪ್ರೊವೈಡಿಂಗ್ ಅರ್ಬನ್ ಫೆಸಿಲಿಟೀಸ್ ಇನ್ ರೂರಲ್ ಏರಿಯಾಸ್, ಒನ್ ಆಫ್ ದ ಮ್ಯಾಗ್ನಿಫಿಸೆಂಟ್ ಕಾನ್ಸೆಪ್ಟ್ಸ್. ಇಸ್ ಎಟ್ ಫಾರ್ಮ್ ಎ ಟ್ರಸ್ಟ್ ಅಂಡ್ ಸೀ ದಟ್ ದ ಮನಿ ಗೋಸ್ ದೇರ್. ದ ಫಸ್ಟ್ ಥಿಂಗ್ ಡಾಕ್ಟರ್ ಕಲಾಂ ಡಿಡ್ ಇನ್ ರಾಷ್ಟ್ರಪತಿ ಭವನ್ ವಾಸ್ ಟು ಸೈನ್ ಎ ಲೆಟರ್ ದಟ್ ಆಲ್ ಈ ಸ್ಯಾಲ್ರಿ ಶುಡ್ ಗೋ ಟು ಪುರಾ ಕಾನ್ಸೆಪ್ಟ್. ದಿಸ್ ಈಸ್ ವಾಟ್ ಮೇಕ್ಸ್ ದ ಡಿಫರೆನ್ಸ್ ಬಿಟ್ವೀನ್ ಎ ನಾರ್ಮಲ್ ಅಥಾರಿಟಿ ಆ್ಯಂಡ್ ಎ ಗ್ರೇಟ್ ಮ್ಯಾನ್. ದೇರ್ ಫೋರ್ ಸಕ್ಸಸ್ ಈಸ್ ನಾಟ್ ಬಿಕಾಸ್ ಆಫ್ ದಿ ಪೊಸಿಷನ್.

ಅಧಿಕಾರ ಯಶಸ್ಸಲ್ಲ, ಒಂದು ರೀತಿ ಯಶಸ್ಸು, ರಾಷ್ಟ್ರಪತಿ ಆಗೋದು ಯಶಸ್ಸೇ, ಅದ್ರ ಶಾಶ್ವತ ಯಶಸ್ಸಲ್ಲ. ಇನ್ನು ಕೆಲವರು ಅಂತಾರೆ, ಇದ್ರೆ ಇರ್ಬೇಕ್ರಿ, 6 ಅಡಿ 4 ಇಂಚ್ ಇರಬೇಕು, 4 ಅಡಿ ಅಗಲ ಇರಬೇಕು, ರಸ್ತೆಯಲ್ಲಿ ಹೋದ್ರೆ ಬುಲ್ಡೋಸರ್ ಹೋದಂಗೆ ಹೋಗ್ತಾ ಇರಬೇಕು, ಜನ ಎಲ್ಲ ಹೆದರಬೇಕು. ಕಲ್ಪನೆ ಮಾಡ್ಕೊಳ್ಳಿ, ಮನುಷ್ಯ ಇತಿಹಾಸ ನೋಡಿ, ಇದು ರೀಡ್ ದ ಹ್ಯೂಮನ್ ಹಿಸ್ಟ್ರಿ, ದೇರ್ ಹ್ಯಾವ್ ಬೀನ್ ಮೆನಿ ಪೀಪಲ್ ಹೂ ವಾಂಟೆಡ್ ಟು ಬಿ ಕಾಂಕರಿಂಗ್ ದ ವರ್ಲ್ಡ್. ಅಲೆಕ್ಸಾಂಡರ್ ದ ಗ್ರೇಟ್ ಥಾಟ್ ಸೊ ಯು ಕ್ಯಾನ್ ಕಾಂಕರ್ ದ ವರ್ಲ್ಡ್ ಬೈ ಪವರ್, ಮುಸೋಲಿನಿ ಥಾಟ್ ಸೊ, ಹಿಟ್ಲರ್ ಥಾಟ್ ಸೊ, ಎವ್ರಿಬಡಿ ಥಾಟ್ ಸೊ ದೇ ಕ್ಯಾನ್ ಕಾಂಕರ್ ದಿ ವರ್ಲ್ಡ್ ಬೈ ಪವರ್, ಬಟ್ ನೋ ಬಡಿ ಕಾಂಕರ್ಡ್. ಯಾರೂ ಆಗಲಿಲ್ಲ. ನೆಪೋಲಿಯನ್ ಬರೆದದ್ದನ್ನು ಓದಿರ್ಬೇಕು ನೀವು. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಸ್ಟಡೀಡ್ ಅಬೌಟ್ ಹಿಸ್ಟ್ರಿ ಆಫ್ ನೆಪೋಲಿಯನ್ಸ್ ಲೈಫ್. ಮ್ಯಾಗ್ನಿಫಿಸೆಂಟ್. ಅವನ ಸೆಂಟ್ ಹೆಲೆನಾದಲ್ಲಿ ಕೈದಿಯಾಗಿಟ್ಟಾಗ ರೆಕಾರ್ಡ್ ಇದೆ ಇನ್ನೂ, ಅದು ಸೆಂಟ್ ಹೆಲೆನಾಗೆ ಹೋದ್ರೆ ಸಿಗ್ತದೆ ನಿಮಗೆ. ಅದು ಅವನ ಗೆಳೆಯ ಬಂದು ಹೇಳ್ತಾನೆ, ಗೆಳೆಯ ಭಾಳ ಸಾಧನೆ ಮಾಡಿದ್ಯಪ್ಪ ನೀನು ಅಂದ ನೆಪೋಲಿಯನ್ಗೆ. ನೆಪೋಲಿಯನ್ ಹೇಳ್ತಾನೆ, ನಾನು ಏನು ಸಾಧನೆ ಮಾಡಿದ್ದೀನಪ್ಪ, ನಾನು ನೋಡಿದ್ದೀನಿ ಮೊದಲಿಂದ ಎಷ್ಟೋ ಜನ ಜಗತ್ತನ್ನು ಶಕ್ತಿಯಿಂದ ಗೆಲ್ಲಬೇಕು ಅಂತ ಹೊರಟಿದ್ದಾರೆ. ಮೆನಿ ಪೀಪಲ್ ವಾಂಟೆಡ್ ದಿ ಕಾಂಕರ್ ದ ವರ್ಲ್ಡ್ ಬೈ ಪವರ್, ನನ್ ಆಫ್ ದೆಮ್ ಸಕ್ಸೀಡೆಡ್. ಬಟ್ ಎ ಯಂಗ್ ಮ್ಯಾನ್ ವಿತ್ ಕಂಪ್ಯಾಷನ್ ಇನ್ ಹಿಸ್ ಐಸ್ ಕೇಮ್ ಆ್ಯಂಡ್ ಕಾಂಕರ್ಡ್ 2/3 ಆಫ್ ಹ್ಯುಮ್ಯಾನಿಟಿ. ಈ ವಾಸ್ ರೆಫರಿಂಗ್ ಟು ಜೀಸಸ್ ಕ್ರೈಸ್ಟ್. ಲುಕ್, ಫೈನಲಿ ಈ ಆಸ್ ದ ಕ್ವಶನ್, ಹೂ ವನ್ ಫೈನಲಿ, ಡಿಡ್ ಪವರ್ ವಿನ್ ಆರ್ ಲವ್ ವನ್? ಲವ್ ವನ್ ದ ಬ್ಯಾಟಲ್.

0: રેડિયો સારંગ 107.8 FM.
1: ಮಳು ಶೀದ ಪ್ರಸಾರ್ ಎಸ್ ಮುಂಗಳರ ಆಗಸ್ಟ್ ಪಂಚವೀಸ ತಾರೇಖ ಸಕಾಳಿ ದಾವರಾರ್ ರೇಡಿಯೋ ಸಾರಂಗ 107.8 FM ಆರ್ ಆಮಚೆ ಸಂಗಿ ಹಾಜರ ಸಾತ್ ಮನದಿಕ್ ಬಾಪ್ ಜಾನ್ಸನ್ ಆರ್ ಪಿಂಟೊ ಜೇಸಾ ಹೆಡ್ ಮಾಸ್ಟರ್ ಸಾಲುವಿಸ್ ಹೈ ಸ್ಕೂಲ್ ಮಂಗಳೂರು ತಂಚೆ ಸಂಗಿ ಉಲೋಮ್ ಫೋನ್ ಕರ 6364204949 ಸಂಖ್ಯಾಕ್ ಐಕುಂಗ್ ವಿಸರಣ ಕಾತ್ ತಾಳುವ ಮಳು ಶೀದ ಪ್ರಸಾರ್ ತುಮ್ಚಾ ರೇಡಿಯೋ ಸಾರಂಗಾರ್ ಹಿ ರಂಗ್ ರಂಗಾಳ್ಚಿನಿ.

0: ताळोमाळो शीद प्रसार एस मंगळारा ऑगस्टच्या 25 तारखेर सकाळी दावरार रेडिओ सारंग 107.8 FM आमच्या संगे हजर असात मानद एक बाप जॉन्सन आर पिंटो जेसा हेडमास्टर सालुबीस हायस्कूल मंगळूर तांचे संगे उलोंग फोन करा 6364204949 संख्याक ऐकूंक विसरू नकात ताळोमाळो शीद प्रसार तुमच्या रेडिओ सारंगार ही रंगरंगाळचिणी.
1: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
2: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
3: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICU ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
4: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ. ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಇಟ್ಕೊಂಡು ಒಂದಿಷ್ಟು ಪ್ರಶ್ನೆ ಇಟ್ಕೊಂಡು ನಿಮ್ಮ ಹತ್ರ ಬರ್ತಾ ಇರ್ತೀನಿ. ಇವತ್ತು ಕೂಡ ಹಾಗೆ ಬಂದಿದ್ದೇನೆ, ಪ್ರಶ್ನೆಯನ್ನು ಕೇಳಬೇಕು, ಕೇಳ್ತೇನೆ. ಇವತ್ತು ಯಾರು ಪ್ರಶ್ನೆಯನ್ನು ಕಳಿಸಿದ್ದಾರೆ ಅಂತ ಹೇಳಿದರೆ ಹೇಳ್ತೇನೆ ಯಾರು ಅಂತ. ಅದಕ್ಕಿಂತ ಮುಂಚೆ ಏನು ಗೊತ್ತಾ, ನಿನ್ನೆ ನಾನೊಂದು ಭಜನೆಗೆ ಹೋಗಿದ್ದೆ. ರೀ ಭಜನೆ ಅಂದರೆ ಅಂತಿಂತ ಭಜನೆ ಅಲ್ಲ, ನಂದಗೋವಿಂದಮ್ ಅಂತ ಆ ಟೀಮ್ನ ಹೆಸರು. ಅವರು ಬಂದದ್ದು ಕೇರಳದಿಂದ, ಭಾಳ ದೊಡ್ಡ ಟೀಮ್, ಒಂದು 15-20 ಜನರಿದ್ದಂಥ ಟೀಮ್ನ ಮಂಗಳೂರಿನ ಫದಮುಲ ಕನ್ವೆನ್ಷನ್ ಸೆಂಟ್ರಲ್ಲಿ ಇತ್ತು. ಟಿಕೆಟ್ ಎಲ್ಲ ಕೊಟ್ಟು ಆ ಭಜನೆ ನೋಡಲಿಕ್ಕೆ ಜನ ಬಂದಿದ್ದರು. ಫುಲ್ ಹಾಲ್ ಪೂರ್ತಿ ಏನು ಜನ ಇದ್ದರು. ಏನು ವಿಶೇಷ ಅನಿಸಿದ್ದು ಗೊತ್ತಾ, ನೋಡಿ ಈ ಭಜನೆ ಅನ್ನುವಂಥ ಒಂದು ಕಾನ್ಸೆಪ್ಟನ್ನೇ ಎಲ್ರಿಗೂ ಇಷ್ಟ ಆಗುವಂಥ ರೀತಿಯಲ್ಲಿ ಪ್ರೆಸೆಂಟ್ ಮಾಡೋದಿದೆಯಲ್ಲ, ಅದು ಸಣ್ಣ ವಿಷಯ ಅಲ್ಲ ಅಂತ. ಸೊ ಬೇರೆ ಬೇರೆ ಸಿನಿಮಾ ಹಾಡುಗಳೇ ಏನು ಗದ್ದಲ ಎಬ್ಬಿಸ್ತಾ ಇರುವಾಗ ಇಂಥ ಹಾಡುಗಳ ಜೊತೆಗೂ ಕೂಡ ಜನರನ್ನ ಕನೆಕ್ಟ್ ಮಾಡ್ಬೋದು ಅಂತ ಹೇಳಿ ಒಂದು ಟೀಮನ್ನು ಕಟ್ಟಿ ಅವರು ಈಗ ವಿಶ್ವದಾದ್ಯಂತ ಹೋಗ್ತಿದ್ದಾರೆ ರೀ. ಶಾರ್ಜಾದಲ್ಲೂ ಕೂಡ ಲಾಸ್ಟ್ ಮಂತ್ ಇತ್ತಂತೆ. ಭಾಳ ಅದ್ಭುತವಾಗಿ ನೀವು ಅಲ್ಲಿ ಹೋಗಿಯೇ ನೋಡಬೇಕು ಅಂತೇಳಿ, ಜಸ್ಟ್ ಯೂಟ್ಯೂಬಲ್ಲಿ ನಂದಗೋವಿಂದ ಮುಂದೆ ಹಾಕಿ, ತುಂಬ ಚೆನ್ನಾಗಿರುವಂಥ ಟೀಮ್ ಇದೆ, ತುಂಬ ಚೆನ್ನಾಗಿರುವಂಥ ಭಜನೆಗಳು ಅದರಲ್ಲಿ ಇದೆ. ಒಂದು 2-2.5 ಗಂಟೆ ಇತ್ತು ಶೋ, ಭಾಳ ಚೆನ್ನಾಗಿತ್ತು, ತುಂಬ ಜನ ಇದ್ದರು. ಎಲ್ಲರೂ ಕೂಡಿ ಭಕ್ತಿಯ ಒಂದು ಲೋಕದಲ್ಲಿ ಏನು ಮೈ ಮರ್ತಿದ್ರು ಅಂತ. ಸೊ ಕೊನೆಗೆ ಯಾಕಿದನ್ನು ಹೇಳ್ತಿದ್ದೀನಿ ಅಂತ ಹೇಳಿದರೆ, ಕೊನೆಗೆ ಅಲ್ಲಿ ಒಂದು ಇಂಟ್ರ್ಯಾಕ್ಷನ್ ಇತ್ತು, ಅಂದರೆ ಯಾರಾದರೂ ಮಾತಾಡ್ಬೋದು ಅಂತ, ಒಪಿನಿಯನ್ ಹೇಳ್ಬೋದು ಅಂತ. ಹಾಗೆ ಒಬ್ಬರು ಲೇಡಿ ಒಂದು ಮಾತನ್ನು ಹೇಳ್ತಾರೆ, ಇದು ನನಗೆ ಅದು ಭಾಳ ಇಷ್ಟ ಆಯಿತು. ಅವರು ಅವರ ಮಗ, ಪಿ ಯು ಸಿಯ ಮಗ, ನನ್ನ ತೋರಿಸಿ ಹೇಳ್ತಾರೆ, ನನ್ನ ಮಗ ಯಾವತ್ತಿಂದ ಹೇಳ್ತಾ ಇದ್ದಾನೆ ಅವರೊಂದು ಭಜನೆಗೆ ಹೋಗಬೇಕು, ಭಜನೆಗೆ ಹೋಗಬೇಕು, ಮತ್ತು ಯೂಟ್ಯೂಬಲ್ಲೂ ಕೂಡ ನಿಮ್ಮ ಭಜನೆಯನ್ನೇ ನೋಡ್ತಾ ಇರ್ತಾನೆ. ಸೊ ಇವತ್ತು ಕೂಡ ಅವನು ನನ್ನನ್ನು ಕರ್ಕೊಂಡು ಬಂದಿದ್ದು ಇಲ್ಲಿಗೆ, ಅವನೇ ಒಟ್ಟಿನಲ್ಲಿ ನಿಮ್ಮ ಭಜನೆಗೆ ಅವ ಅಡಿಕ್ಟ್ ಆಗಿದ್ದಾನೆ ಅಂತ ಹೇಳಿ ಅವರು ಹೇಳ್ತಾರೆ. ಇವತ್ತಿನ ಯೂತ್ ಎಲ್ಲ ಈ ಮಾದಕ ವಸ್ತು, ಡ್ರಗ್ಸ್, ಮೊಬೈಲ್ಗೆ ಅಡಿಕ್ಟ್ ಆಗ್ತಾರೆ ಅಂತ ಹೇಳುವಂಥ ಟೈಮಲ್ಲಿ ನನ್ನ ಮಗ ಭಜನೆಗೆ ಅಡಿಕ್ಟ್ ಆಗಿದ್ದಾನಲ್ಲ, ಅದನ್ನು ಕೂಡ ನೋಡಲಿಕ್ಕೆ ನನ್ನ ಕರ್ಕೊಂಡು ಬರ್ತಿದ್ದಾನಲ್ಲ ಅಂತ ಹೇಳೋದೇ ನನಗೆ ಬಹಳ ಸಂತೋಷ, ನಿಮಗೆ ಬಹಳ ದೊಡ್ಡ ಥ್ಯಾಂಕ್ಸ್ ಅಂತ ಅವರು ಹೇಳ್ತಾರೆ ಆ ಟೀಮಿಗೆ. ಸೊ ಹೌದು ಅಂತ ಅನ್ನಿಸ್ತು ಅಲ್ವಾ, ಯಾವ್ಯಾವುದಕ್ಕೂ ನಮಗೆ ಏನು ನಮ್ಮ ಮನಸ್ಸನ್ನು ಕೆಡಿಸುವಂಥ, ಬೇರೆ ಬೇರೆ ರೀತಿಯಲ್ಲಿ ತೊಂದರೆ ಮಾಡುವಂಥ ಸಂಗತಿಗಳಿಗೆ ಯೂತ್ ಪ್ರೇರಣೆಗೆ ಅಡಿಕ್ಟ್ ಆಗೋದಕ್ಕಿಂತ ಇಂಥ ಒಳ್ಳೆಯ ವಿಷಯಗಳಿಗೆ, ಅದು ಯಾವುದೇ ಇರಲಿ, ಯಾವುದೇ ಧರ್ಮದಲ್ಲಿ, ಇಂಥ ಒಳ್ಳೆಯ ಸಂಗತಿಗಳಿಗೆ ಅಡಿಕ್ಟ್ ಆದರೆ ಅದನ್ನು ಕೂಡ ಚೆನ್ನಾಗಿ ಆಸ್ವಾದಿಸಿದರೆ ಎಷ್ಟು ಒಳ್ಳೆಯದಲ್ವಾ ಅಂತ. ಸೊ ಆ ಟೀಮ್ ಅಂಥದ್ದನ್ನು ಮಾಡಿದೆ, ನಂದ ಗೋವಿಂದ ಅಂತೇಳಿ ಬೇಕಾದ ಸರ್ಚ್ ಮಾಡಿ ಅವರ ಭಜನೆಗಳನ್ನು ಕೇಳಿ ಅನ್ನೋದನ್ನು ಹೇಳ್ತೇನೆ. ನನಗೆ ಇದನ್ನು ಹೇಳಬೇಕು ಅಂತ ಯಾಕೋ ಅನ್ನಿಸ್ತು, ಹೇಳ್ತೇನೆ. ಹಾಗೆ ಸ್ವಲ್ಪ ಹೊತ್ತಲ್ಲೇ ಪ್ರಶ್ನೆ ಕೇಳಬೇಕಲ್ವಾ, ಏನು ಪ್ರಶ್ನೆ, ಯಾರು ಕಳಿಸಿದ್ದು ಪ್ರಶ್ನೆ ಎಲ್ಲವನ್ನು ಕೂಡ ಅದನ್ನು ಕೂಡ ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ನಾನು ಪ್ಲೇ ಮಾಡಬೇಕು, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

ಕೇಳ್ತಿರೋದು ರೇಡಿಯೋ ಸಾರಂಗ್ 107.5 FM ರೇಡಿಯೋ ಸಂಜೆಯಲ್ಲಿ ನಾನು ಮಾರ್ಜಿ ಅಭಿಷೇಕ್ ನಿಮ್ ಜೊತೆಗಿದ್ದೀನಿ. ಯಾಕೆ ನಾನು ನಿಮ್ಮ ಹತ್ರ ಹೇಳಿದ್ದೆ, ಪ್ರಶ್ನೆ ಒಬ್ರು ಕೊಟ್ಟಿದ್ದಾರೆ ಅಂತ. ಯಾರು ಕೊಟ್ಟಿದ್ದು ಗೊತ್ತಾ? ಬೇರೆ ಯಾರೂ ಇಲ್ಲ, ChatGPT. ಗೊತ್ತಿರ್ಬೋದು ನಿಮಗಲ್ವಾ, ChatGPT ಬಹಳ ಫೇಮಸ್ ಈಗ, ಎಲ್ಲರೂ ಕೂಡ ಬಹಳ ಹೆಚ್ಚಾಗಿ ಅದನ್ನು ಬಳಕೆ ಮಾಡ್ತಾರೆ. ನಾನು ಕುಡಿಯುವ ತನಿಸು ChatGPT ಕೇಳುವ ಅಂತ ನಾನು ಕೇಳಿದೆ. ನಮ್ಮ ರೇಡಿಯೋದವರು ಭಾರೀ ಒಳ್ಳೆ ಕೇಳುಗರಿದ್ದಾರೆ, ಒಳ್ಳೆ ಮನಸ್ಸಿನವರು, ಅರಿವು. ಅವರಿಗೆ ಸ್ವಲ್ಪ ಪ್ರಶ್ನೆ ಕೊಡು ಮಾರಯ್ಯ, ನನಗೆ ಕೇಳಿ ಕೇಳಿ ಎಲ್ಲ ಖಾಲಿಯಾಗಿದೆ, ಸ್ವಲ್ಪ ಕೊಡು ಅಂತ ಹೇಳಿದಾಗ ಭಾರಿ ಒಳ್ಳೆಯವರು ಅಂತ ಹೇಳಿದ ಕಾರಣಕ್ಕೆ ಅನಿಸ್ತದೆ ತುಂಬ ಈಸಿಯ ಪ್ರಶ್ನೆಗಳನ್ನು ಕೊಟ್ಟಿದ್ದೆ. ಮಾರೆ ಎಂಥ ಪ್ರಶ್ನೆ ಗೊತ್ತಾ? ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು, ಕರ್ನಾಟಕದ ರಾಜಧಾನಿ ಯಾವುದು, ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು, ಇದೆಲ್ಲ ಕೊಟ್ಟದ್ದು ಪ್ರಶ್ನೆ ಮಾರೆ. ವ್ಯವಸ್ಥೆ ಇದನ್ನು ನಾನು ನಿಮಗೆ ಕೇಳಿದರೆ ಹೇಗಾಗ್ಬೋದಲ್ವಾ? ಸೊ ಅದಕ್ಕೋಸ್ಕರ ಅದರ ಇದ್ದದರಲ್ಲಿ ಸ್ವಲ್ಪ ಏನಾದರೂ ತುಂಬ ಈಸಿ ಇಲ್ಲ, ಹಾಗೆ ತುಂಬ ಕಷ್ಟ ಕೂಡ ಇಲ್ಲ ಅನ್ನುವಂಥ ಪ್ರಶ್ನೆಗಳನ್ನು ಕೇಳ್ತೇನೆ. ಅದು ಒಂದು ಕೇಳಿದ್ದೇನು ಅಂತ ಹೇಳಿದರೆ ಎಂತ ಗೊತ್ತಾ, ವಿಶ್ವದ ಅತಿ ದೊಡ್ಡ ಮಹಾಸಾಗರ ಯಾವುದು ಅಂತ ಕೇಳಿದೆ ಆಯಿತಾ. ಸೊ ChatGPT ಕೊಟ್ಟಂಥ ಒಂದು ಪ್ರಶ್ನೆ, ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಕಾಲ್ ಮಾಡಿ ಹೇಳ್ಬೋದು ನನಗೆ ನೀವು. ವಿಶ್ವದ ಅತಿ ದೊಡ್ಡ ಏನು ಮಹಾಸಾಗರ ಯಾವುದು, ಮಹಾಸಾಗರ ಯಾವುದು ಅನ್ನೋದು ಪ್ರಶ್ನೆ. ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಕಾಲ್ ಮಾಡಿ ಹೇಳಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡ್ಬೋದು, ನಿಮಗೆ ಗೊತ್ತಿರುವಂಥ ಉತ್ತರವನ್ನು ನೀವು ಹೇಳ್ಬೋದು. ಆಲೋಚನೆ ಮಾಡ್ತಾ ಇರಿ, ಉತ್ತರ ಗೊತ್ತಾದ ತಕ್ಷಣ ಉತ್ತರ ಹೇಳಿ. ಸೊ ನೀವು ಕೂಡ ChatGPT ಬಳಸ್ತದೆ, ChatGPTಯಲ್ಲಿ ಕೇಳ್ಬೋದು ಆಯ್ತು, ಅದು ಉತ್ತರವನ್ನು ಕೊಡ್ತದೆ. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು RJ ಅಭಿಷೇಕ್.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ನಿಮ್ಮ ಹತ್ರ ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ. ನಮಸ್ತೆ. ಎಸ್ ಮೇಡಮ್, ಇದೆ ಇದೆ, ಬನ್ನಿ ಬನ್ನಿ ಬನ್ನಿ. ಪೆಸಿಫಿಕ್ ಸಾಗರವನ್ ಬರದೆ. ವೆರಿ ಗುಡ್, ರೈಟ್ ಆನ್ಸರ್, ರೈಟ್ ಆನ್ಸರ್. ನೋಡಿ, ರತ್ನಾ ಶೆಟ್ಟಿ ಅವರು ಕಾಲ್ ಮಾಡಿ ಹೇಳ್ತಾ ಇದಾರೆ, ಪೆಸಿಫಿಕ್ ಸಾಗರ, ಶಾಂತ ಸಾಗರ ಅಂತ ಕೇಳಿದ್ದಾರೆ. ಅದು ಬಹಳ ಫೇಮಸ್ ಅಂತ, ಫೇಮಸ್ ಅಲ್ಲ ಸಾರಿ, ಅದು ಬಹಳ ದೊಡ್ಡದು ಅಂತ ಅವ್ರು ಹೇಳ್ತಾ ಇದಾರೆ. ಸೊ ಇನ್ನು ಮುಂದಿನ ಮತ್ತೊಂದು ಪ್ರಶ್ನೆ ಅದು ಕೇಳಿದ್ದು ಏನು ಗೊತ್ತಾ, ಇದು ಕೂಡ ಬಹಳ ಸಿಂಪಲ್ ಆಗಿದೆ. ಸೂರ್ಯನಿಗೆ ಅತ್ಯಂತ ಹತ್ತಿರವಾದಂಥ ಗ್ರಹ ಯಾವುದು ಅನ್ನೋದು ಪ್ರಶ್ನೆ. ಸೂರ್ಯನಿಗೆ ಅತ್ಯಂತ ಹತ್ತಿರವಾದಂಥ ಗ್ರಹ ಯಾವುದು, ಸೂರ್ಯನಿಗೆ ಅತ್ಯಂತ ಹತ್ತಿರದ ಗ್ರಹ ಯಾವುದು? ಆಲೋಚನೆ ಮಾಡಿ, ತುಂಬ ಗ್ರಹಗಳು, ನವಗ್ರಹಗಳಿದೆ, ಯಾವುದಾದ್ರೂ ಒಂದು ಖಂಡಿತವಾಗಿಯೂ ಆಗಿರ್ತದೆ. ನಿಮಗೆ ಉತ್ತರ ಗೊತ್ತಿದ್ದರೆ ಕಾಲ್ ಮಾಡಿ, ಯಾವುದು ಸೂರ್ಯನಿಗೆ ತುಂಬ ಹತ್ತಿರ ಇರುವಂಥದ್ದು ಅಂತ ಹೇಳಿ ಕಾಲ್ ಮಾಡಬೇಕು. ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡ್ಬೋದು. ತುಂಬ ಸಿಂಪಲ್ ಆಗಿರುವಂಥ, ಹಿಂದೆ ಕೇಳಿದಂಥ, ಈಗ ತುಂಬ ಸಮಯ ಆಯ್ತು ಈ ಪ್ರಶ್ನೆಗಳನ್ನು ಕೇಳದೆ ಅಂತ ಹೇಳಿ ಮರೆತು ಹೋದಂಥದ್ದು ಕೂಡ ಇರ್ಬೋದು. ಆ್ಯಕ್ಚುಲಿ ಇದು ತುಂಬ ಬೇಸಿಕ್ ಪ್ರಶ್ನೆಗಳು, ಬಟ್ ಸ್ಟಿಲ್ ಇನ್ನೊಮ್ಮೆ ಚಾಜಿಬಿಟ್ಟು ನೆನಪು ಮಾಡಿದ್ದು, ಅದಕ್ಕೋಸ್ಕರ ನಾನು ಕೂಡ ನೆನಪು ಮಾಡ್ತಾ ಇದ್ದೇನೆ. ಕೆಲವೊಮ್ಮೆ ಸಿಂಪಲ್ ಸಿಂಪಲ್ ಸಂಗತಿಗಳನ್ನು ಮರೆತು ಹೋಗುತ್ತೆ ಅಲ್ವಾ. ಕೇಳ್ತಿದ್ದೆ ನಿಮ್ಮ ಹತ್ರ, ಸೂರ್ಯನಿಗೆ ಅತ್ಯಂತ ಹತ್ತಿರದ ಗ್ರಹ ಯಾವುದು ಅಂತ. ಯಾರಿಗೆ ಉತ್ತರ ಗೊತ್ತಿದೆ ಕಾಲ್ ಮಾಡಿ ಹೇಳಿ. ಇದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನದಿನಿ ಆರ್ಜೆ ಅಭಿಷೇಕ್. ನಿಮ್ಮ ಹತ್ರ ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ, ಉತ್ತರವನ್ನಂತೂ ನೀವು ಕೊಡ್ತಾ ಇದ್ದೀರಿ. ಸೊ ನೋಡುವ ಯಾರೆಲ್ಲ ಹೇಳ್ತೀರಿ ಅಂತ. ಅತ್ಯಂತ ಸೂರ್ಯನಿಗೆ ಅತ್ಯಂತ ಹತ್ತಿರದ ಗ್ರಹ ಯಾವುದು ಅಂತ ನಿಮ್ಮ ಹತ್ರ ಕೇಳಿದ್ದೆ. ಯಾರಿಗೆಲ್ಲ ಉತ್ತರ ಗೊತ್ತಿದೆ ಕಾಲ್ ಮಾಡಿ ಹೇಳಿ. ಅನೇಕ ಜನ ವಾಟ್ಸಪ್ನ ಮಾಡಿದ್ದೀರಿ, ಉತ್ತರವನ್ನು ಕೊಡ್ತಾ ಇದ್ದೀರಿ. ಇನ್ನು ಕೂಡ ಯಾರಿಗೆಲ್ಲ ಹೇಳಲಿಕ್ಕಿದೆ ಹೇಳ್ಬೋದು, ಯಾವುದು ಯಾವುದು ಸೂರ್ಯನಿಗೆ ಅತ್ಯಂತ ಹತ್ತಿರದ ಗ್ರಹ ಅನ್ನೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲ್ ಮಾಡಿ. ಸೊ ಇಂಥ ಅನೇಕ ಪ್ರಶ್ನೆಗಳನ್ನು ಇವತ್ತು ನನಗೆ ChatGPT ಕೊಟ್ಟಿದೆ. ಸೊ ಅದರಲ್ಲಿ ನಿಮಗೆ ಯಾವುದು ಕೇಳ್ಬೋದು ಅಂತ ಅನ್ನಿಸ್ತಾ ಉಂಟು ಅಂತ ನಾನು ಕೇಳ್ತಾ ಇದ್ದೇನೆ. ಆಯಿತಾ, ನೀವು ಹೇಳ್ಬೋದು ಉತ್ತರವನ್ನು, ಯಾವುದು ಹೇಳಿ, ಸೂರ್ಯನಿಗೆ ಅತ್ಯಂತ ಹತ್ತಿರದ ಗ್ರಹ ಯಾವುದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲನ್ನು ಮಾಡ್ಬೋದು. ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ಆಲೋಚನೆ ಮಾಡಿ, ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳಿ. ಓಕೆ, ನನಗೆ ಫಾತಿಮಾ ಕಿನ್ನಿ ಅವರು ವಾಟ್ಸಪ್ ಮಾಡಿದ್ದಾರೆ, ಹಾಗೆಯೇ ಅಪೂರ್ವ ಅವರು ವಾಟ್ಸಪ್ಪನ್ನು ಮಾಡಿದ್ದಾರೆ, ಸಿದ್ದಿಕ್ ಅವರು ವಾಟ್ಸಪ್ಪನ್ನು ಮಾಡಿ ಉತ್ತರವನ್ನು ಕಳಿಸಿದ್ದಾರೆ, ಸಾರಿಕಾ ರೈ ಅವರು ಉತ್ತರವನ್ನು ಕಳಿಸಿದ್ದಾರೆ. ಈಗ ತುಂಬ ಜನ ಎಲ್ಲ ಉತ್ತರವನ್ನು ಕಳಿಸಿದ್ದಾರೆ. ಇನ್ನೇನು ಕಾಲ್ ಮಾಡಿ ಯಾರಾದರೂ ಹೇಳಿದರೆ ತುಂಬ ಚೆನ್ನಾಗಿರ್ತಿತ್ತು. ಕಾಲ್ ಮಾಡಿ ಹೇಳಿ, ಯಾರಿಗಾದ್ರೂ ಉತ್ತರ ಗೊತ್ತಿದ್ರೆ ಒಬ್ಬರು ಕಾಲರ್ ಇದ್ದಾರೆ ಯಾರು ಅಂತ ನೋಡುವ. ಹಲೋ, ನಮಸ್ಕಾರ.
1: ಹಲೋ ಸರ್, ನಮಸ್ತೆ ಸರ್.
0: ನಮಸ್ಕಾರ, ಕುಸುಮಾಕರಣ್ಣ ದಾಯಿತಾ ಪನ್ಪರ್. ಬುಧ ಗ್ರಹ ಅದೇ. ಓಕೆ, ಕುಳಂಜಿಕೆ ನೋಡಿ ರೆಡಾನ್ ತುಲೇ ಮನುಷ್ಯನ ದೇಹಡ್ ಬೆತೆ ಬೇತೆ ಮತ್ತೆ ಅಂಗೊಂಡದೆ ಅಂದೆ. ನಮ್ಮ ದೇಹಡ್ ಬಾರಿ ಮಲ್ಲ ಅಂಗವು ಕಾರ್ ಕಾರ್ ಅದೆ. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಕುಸುಮಾಕರಣೆ ಕಾಲ್ ಮಲ್ತೀರಿ. ಸೊ ಉತ್ತರವನ್ನು ಅವರು ಹೇಳಿದ್ದಾರೆ, ಎಸ್, ಬುಧ ಗ್ರಹ ರೈಟ್ ಆನ್ಸರ್ ಆಯ್ತಾ. ಸೊ ಹಾಗೆ ಇನ್ನೊಂದು ನಾನು ಕೇಳಿರುವಂಥದ್ದು, ಮಾನವನ ದೇಹದ ದೊಡ್ಡ ಅಂಗ ಯಾವುದು ಅಂತ ನಾನು ನಿಮ್ಮ ಹತ್ರ ಕೇಳಿದ್ದೆ. ಯಾರಿಗೆ

ಅಲ್ಲ, ಉತ್ತರ ಗೊತ್ತಿದೆ, ಕಾಲ್ ಮಾಡಿ ಕಾಲ್ ಮಾಡಿ. ಹಾಂ, ಮಾನವನ ದೇಹದ ಅತಿ ದೊಡ್ಡ ಅಂಗ ಯಾವುದು? ಆಲೋಚನೆ ಮಾಡಿ ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ಹೇಳಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆಗೆ ಕಾಲ್ ಮಾಡಿ. ಯಾರು ಉತ್ತರವನ್ನು ಕೊಡ್ತೀರಿ, ಯಾರು ರೈಟ್ ಗೆಸ್ಸನ್ನು ಮಾಡ್ತೀರಿ ಅಂತ ನಾನು ಕಾಯ್ತಾ ಇದ್ದೀನಿ. ಸೊ ಅದಕ್ಕೆ ಮುಂಚೆ ಮತ್ತೊಂದು ಲವ್ಲಿ ಟ್ರ್ಯಾಕ್, ಇದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ಎಸ್ ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ರೇಡಿಯೋ ಸಂಜೆಯಲ್ಲಿ ನಾನು ಇದ್ದೀನಿ ಆರ್ಜೆ ಅಭಿಷೇಕ್. ಒಂದು ಪ್ರಶ್ನೆ ಕೇಳಿದ್ದೆ, ದೇಹದಲ್ಲಿ ಅತಿ ದೊಡ್ಡ ಅಂಗ ಯಾವುದು ಅಂತ. ನನಗೆ ನೀವು ಪೂರ್ತಿ ದೇಹದವನ್ನು ಆಧರಿಸಿ ಹೇಳಬೇಕಾಯ್ತಾ? ಜಸ್ಟ್ ನಾನು ಆಂತರಿಕ ದೇಹದ ಒಳಗಿದ್ದು ಮಾತ್ರ ಹೇಳ್ತಾ ಇಲ್ಲ, ಪೂರ್ತಿ ಒಂದು ಮನುಷ್ಯನ ದೇಹವನ್ನು ನೋಡ್ತಾ ಹೋದರೆ ಯಾವುದು ಬಹಳ ದೊಡ್ಡ ಅಂಗ ಅಂತ ನಾನು ನಿಮ್ಮ ಹತ್ರ ಕೇಳೋದು. ಯಾರಿಗೆ ಉತ್ತರ ಹೇಳಲಿಕ್ಕಿದೆ ಹೇಳ್ಬೋದು. ಒಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ನಮಸ್ತೆ, ಯಾರಿದು? ಲತಾ ಮೇಡಮ್, ಒಂಚೂರು ಜೋರು ಬಾತೆ ನೋಡಿ. ಕಣ್ಣತೆ, ಕಣ್ಣು ಬಾರಿ ಬಾರಿ ಮಲ್ಲ ಅಂದ್ರೆ ಪನ್ಪರ್ ಅದೇ ಬಾರಿ ಮಲ್ಲ ಅಂದ್ರೆ ಡೋಂಬ್ಳೆ ಡೋಂಬ್ಳೆ ಕಣ್ಣು ಅದೇ. ಓಹೋ, ಅಂಚ ಅಂಚ ಮಲ್ಲ ಪೂಂದಿರ್ ಪನ್ಪಿ ಅದೇ. ಓಕೆ, ನಮ್ಮ ಲತಾ ಮೇಡಮ್ ಬಂಟ್ವಾಳದಿಂದ ಹೇಳ್ತಿದ್ದಾರೆ ಕಣ್ಣಾಗಿರ್ಬೇಕು ಅಂತ. ಅಂದ್ರೆ ಕಣ್ಣು ದೊಡ್ಡ ದೊಡ್ಡ ಮಾಡಿ ನೋಡ್ತೀವಲ್ಲ ನಾವು, ಸೊ ಅದಾಗಿರ್ಬೇಕು ಅಂತ ಅವ್ರು ಹೇಳುದು. ಒಬ್ರು ಕಾಲರ್ ಇದ್ದಾರೆ ನೋಡುವ. ನಮಸ್ಕಾರ.
1: ಹಲೋ, ನಮಸ್ತೆ ಸರ್.
0: ಸರ್ ನಮಸ್ಕಾರ. ಇತ್ತೆ ತುಯ್ಯಾರ ಅಂದಿರು. ಹೋಗೆ
1: ಚರ್ಮ
0: ಅನ್ನೋದಲ್ಲ ಅದೇ. ಓಕೆ ಓಕೆ ಓಕೆ ಓಕೆ, ಥ್ಯಾಂಕ್ ಯು. ನಮ್ಮ ಕುಸುಮಾಗ್ರಣೆ ಒಂದು ಲೇರ್ ಚರ್ಮ ಅಂದ. ಸೊ ಹಾಗೆ ನನಗೆ ಮತ್ತೊಬ್ರು ವಾಟ್ಸಪ್ ಮಾಡಿದ್ದಾರೆ ನೋಡಿ, ಜಯರಾಮ್ ಅವರು ಎಣ್ಮೂರಿಂದ ಕಳಿಸಿದ್ದಾರೆ. ಹೊಟ್ಟೆ ಅಂತ ಹೇಳ್ತಿದ್ದಾರೆ ಅವರು, ಒಂದು ಸ್ಮೈಲಿ ಕಳಿಸಿದ್ದಾರೆ ನಗುವಿದ್ದು. ಹೊಟ್ಟೆಯಿಂದ ಕಳಿಸಿ ಅವರು ಹೇಳ್ತಿದ್ದಾರೆ, ತುಂಬಿಸಿದಷ್ಟು ತುಂಬುದಿಲ್ಲ ಅದು ಅಂತ. ಎಷ್ಟು ತುಂಬಿದ್ರು ಕೂಡ ಪ್ರತಿದಿನ ತುಂಬಿಸಿರ್ಬೇಕು, ಆ ಲೆಕ್ಕದಲ್ಲಿ ಹೊಟ್ಟೆಯೇ ದೊಡ್ಡದು ಅಂತ ಅವ್ರು ಹೇಳ್ತಿರೋದು. ಚೆನ್ನಾಗಿದೆ ನಿಮ್ಮ ಆನ್ಸರ್. ಹಾಗೆಯೇ ಅನೇಕರು ಉತ್ತರಗಳನ್ನು ಕಳಿಸ್ತಾರೆ. ನನ್ನ ಯಾರು ಕಿನ್ಯದಿಂದ ಫತಿಮಾ ಅವರು ಲಿವರ್ ಅಂತ ಕಳಿಸಿದ್ದಾರೆ. ಹಾಗೆಯೇ ಅಪೂರ್ ಅವರು ಹೇಳ್ತಾ ಇದ್ದಾರೆ, ಒಳಗಡೆ ಆದರೆ ಲಿವರ್, ಹೊರಗಡೆ ಆದರೆ ಚರ್ಮ ಅಂತ. ಸೊ ಓವರ್ಆಲ್ ಬಾಡಿದು ಅಂತ ನೋಡುವ. ಇನ್ನು ಕೂಡ ಯಾರಿಗೆಲ್ಲ ಹೇಳಲಿಕ್ಕೆ ಇದೆ ಉತ್ತರ, ಯಾರಿಗೆಲ್ಲ ಉತ್ತರ ಗೊತ್ತುಂಟು ಅಂತ ಖಂಡಿತವಾಗಿಯೂ ನನಗೆ ನೀವು ಕೇಳ್ಬೋದು. ಕಾಲ್ ಮಾಡಿ, ಕಾಲ್ ಮಾಡಬೇಕಾದ ಸಂಖ್ಯೆ 6364200949 ಈ ಸಂಖ್ಯೆಗೆ ಒಂದು ಪ್ರಶ್ನೆಯನ್ನು ನನಗೆ ಉತ್ತರವನ್ನು ನನಗೆ ನೀವು ಹೇಳಬೇಕು, ಕಾಲನ್ನು ಮಾಡಬೇಕು. ಅತಿ ದೊಡ್ಡ ಅಂಗ ಯಾವುದು ಅಂತ ನಿಮ್ಮ ಹತ್ರ ಕೇಳಿದ್ದು. ಸ್ವಲ್ಪ ತಲೆ ಬಂದು ಸರಿಯಾದಂಥ ಉತ್ತರವನ್ನು ಕೊಡ್ತೇನೆ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ಇದು ರೇಡಿಯೋ ಸಂಜೆ. ನಾನು ಆರ್ಜಿ ಅಭಿಷೇಕ್.

ಎಸ್ ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜಿ ಅಭಿಷೇಕ್. ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ ನಮಸ್ಕಾರ. ನಮಸ್ಕಾರ ದಾನಗೆ ಎಂಚೋಲರ್ಗೆ. ಬಾರಿ ಬಾರಿ ಸಂತೋಷ. ಎಂಚೋಲರ್ ಆರಾಮನ? ಬನ್ನಿ ಬನ್ನಿ ತುಕ ಕಣ್ಣ ಅದೇ ಇರ್ಲ ಆವಡಪ್ಪ ಎಡ್ಡೆ ಅಂದಾಜಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಅಂದ ಅಂದ ಸಂತೋಷ ಈ ಕಾಲ್ ಮಂತನ್ನ ಅಂದಂದ ಸಂತೋಷ ಸಂತೋಷ ಆವಿ ಆವಿ. ಥ್ಯಾಂಕ್ ಯು ಥ್ಯಾಂಕ್ ಯು. ತೀ ನಮ್ಮ ಮದ್ಯಪಾಡಿ ಹಿಡಿದು ಕಾಲ್ ಮಂದಿರಿ ಕಾಲ್ ಮಂದಿ ಕಣ್ಣು ಬಂದಿರಾರು. ಸೊ ರೈಟ್ ಆನ್ಸರ್ ಪಂಪಿನ ಅಂಚಿನ ಪೊರ್ತು. ರೈಟ್ ಆನ್ಸರ್ ಯಾವುದು ನಮ್ಮ ದೇಹದ ಅತ್ಯಂತ ದೊಡ್ಡ ಒಂದು ಏನು ಅಂಗ ಅಂತ ನಾನು ನಿಮ್ಮ ಹತ್ರ ಕೇಳಿದ್ದು. ಸರಿಯಾದಂಥ ಉತ್ತರ ಅದು ಚರ್ಮ. ಚರ್ಮ ನಮ್ಮ ದೇಹದ ಅತಿ ದೊಡ್ಡ ಅಂಗ ನೋಡಿ, ಪೂರ್ತಿ ನಮ್ಮನ್ನು ಸುತ್ತುವರಿದೆಯಲ್ಲ. ಈ ಕಾರಣಕ್ಕೋಸ್ಕರ ಚರ್ಮ ಅತಿ ದೊಡ್ಡದು. ನಮ್ಮ ದೇಹದ ಆಂತರಿಕ ಒಳಗಿನ ಭಾಗ ಅಂತ ಹೇಳಿದ್ರೆ ಅದು ಲಿವರ್. ಸರಿಯಾದಂಥ ಉತ್ತರ. ಓಕೆ, ಎನಿವೇಸ್ ಮುಂದಿನ ಮತ್ತೊಂದು ಪ್ರಶ್ನೆ ಕೇಳಿರುವಂಥದ್ದು ChatGPT. ಭಾರತದಲ್ಲಿ ಮೊದಲ ರೈಲು ಯಾವ ಎರಡು ಸ್ಥಳಗಳ ನಡುವೆ ಸಂಚರಿಸಿತು? ಭಾರತದ ಮೊದಲ ರೈಲು ಯಾವ ಎರಡು ಜಾಗಗಳ ಮಧ್ಯೆ ಯಾವ ಎರಡು ಸ್ಥಳಗಳ ಮಧ್ಯೆ ಸಂಚರಿಸಿತು ಅನ್ನೋದು ಪ್ರಶ್ನೆ. ಚೆನ್ನಾಗಿದೆ ಪ್ರಶ್ನೆ. ಯಾರಿಗೆಲ್ಲ ಉತ್ತರ ಗೊತ್ತಿದೆ ಕಾಲ್ ಮಾಡ್ಬೋದು. ನಿಮ್ಗೆ ಗೊತ್ತಿರುವಂಥ ಉತ್ತರ ನನಗೆ ನೀವು ಹೇಳ್ಬೋದು. ಹಾಗೆ ಸ್ವಲ್ಪ ಹೊತ್ತಲ್ಲಿ ಇವತ್ತಿನಿಂದ ಸುದ್ದಿಯನ್ನು ಕೂಡ ನಾನು ನಿಮಗೆ ಹೇಳಬೇಕು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ಗೆಸ್ ಮಾಡ್ತೀರಿ, ಯಾರು ಎಲ್ಲಿ ಎಲ್ಲಿಂದ ಎಲ್ಲಿಗೆ ಮೊದಲ ಟ್ರೈನ್ ಹೋಯಿತು ಆಲೋಚನೆ ಮಾಡಿ ಉತ್ತರ ಗೊತ್ತಾದರೆ ಕಾಲ್ ಮಾಡಿ. ಕಾಲ್ ಮಾಡಬೇಕ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲ್ ಮಾಡ್ಬೋದು. ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ಇದು ರೇಡಿಯೋ ಸಂಜೆ, ನಾನು ಆರ್ಜಿ ಅಭಿಷೇಕ್.

Yes, welcome back to Radio Sarang 107.8 FM. Radio Sanjigalli, Nanadini RJ Abhishek. I'm going to talk to you today. ಪ್ರಶ್ನೆಯನ್ನು ಕೇಳಿ ಹೋಗಿದ್ದೆ, ಭಾರತದ ಮೊದಲ ರೈಲು ಯಾವ ಎರಡು ಊರುಗಳ ಮಧ್ಯೆ ಓಡಾಡಿತ್ತು ಅಂತ ನಾನು ಕೇಳಿದ್ದು. ಯಾರಿಗಾದರೂ ಉತ್ತರ ಗೊತ್ತಿದ್ದರೆ ಕಾಲ್ ಅನ್ನು ಮಾಡ್ಬೋದು, ನಿಮ್ಗೆ ಗೊತ್ತಿರುವಂಥ ಉತ್ತರ ನನಗೆ ನೀವು ಹೇಳ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲ್ ಅನ್ನು ಮಾಡಿ ಯಾವ್ದಿರ್ಬೋದು, ಯಾರ್ದಿರ್ಬೋದು, ಯಾವ ಊರಿಗೆ ಹೋಗಿರ್ಬೋದು, ಥಿಂಕ್ ಮಾಡ್ತಾ ಇರಿ. ಉತ್ತರ ಏನಾದರೂ ಗೊತ್ತಾದರೆ ಫಟಾಫಟ್ ಕಾಲ್ ಅನ್ನು ಮಾಡಿ ನಿಮಗೆ ಗೊತ್ತಿರುವಂಥ ಉತ್ತರವನ್ನು ಹೇಳಿ. ಯಾವ ಎರಡು ಊರುಗಳ ಮಧ್ಯೆ ಮೊದಲ ರೈಲು ಸಂಚಾರ ನಮ್ಮ ಭಾರತದಲ್ಲಿ ಆರಂಭ ಆಯಿತು ಅನ್ನೋದು ಪ್ರಶ್ನೆ. ಹಾಗೆಯೇ ಇವತ್ತಿನ ಈ ದಿನದ ಸುದ್ದಿಗಳನ್ನೊಮ್ಮೆ ರಪರಪ ನೋಡ್ತಾ ಬರೋಣ ಅಲ್ವಾ. ರಪರಪ ಸೊ ಪ್ರಮುಖವಾಗಿ ಇವತ್ತು ಇರುವಂತಹ ಸುದ್ದಿ, ಸರ್ಕಾರದಿಂದ ವಿಶ್ವಾಸ ದ್ರೋಹ. ಸೆಪ್ಟೆಂಬರ್ 5 ದೆಹಲಿಯಲ್ಲಿ CJPಯಿಂದ ಯುವ ಸಮಾವೇಶವನ್ನ ಆಯ್ದುಕೊಂಡಿದ್ದಾರೆ. ಜುಲೈ 25 ಯುವ ಜನರಿಗೆ ನೀಡಿದ್ದ ಭರವಸೆಗಳನ್ನು ಕೇಂದ್ರ ಸರ್ಕಾರ ಈಡೇರಿಸಿಲ್ಲ ಎಂದು ಆರೋಪಿಸಿರುವಂತಹ ಕಾಂಗ್ರೆಸ್ ಜನತಾ ಪಾರ್ಟಿ ಸೆಪ್ಟೆಂಬರ್ 5 ದೆಹಲಿಯಲ್ಲಿ ಶಾಂತಿಯುತ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸುವುದಾಗಿ ಘೋಷಿಸಿದೆ. ಇನ್ನು ಲಾಲ್ಬಾಗ್ ರಸ್ತೆಯಲ್ಲಿರುವಂತಹ ಊರ್ವಶಿ ಚಿತ್ರಮಂದಿರವನ್ನು, ಬೆಂಗಳೂರಿನ ಸುದ್ದಿ ಇದು, ನೆಲಸಮಗೊಳಿಸುವ ಕಾರ್ಯ ಆರಂಭ ಆಗಿದೆ. ಇವರು ಡಾಕ್ಟರ್ ರಾಜ್ಕುಮಾರ್ ಅವರು ಉದ್ಘಾಟನೆ ಮಾಡಿದಂಥ ಚಿತ್ರಮಂದಿರ ಅಂತ ಇದು. ನೋಡಿ ಯಾಕೆ ಹೇಳ್ತಿದೆ ಅಂತ ಹೇಳಿದರೆ, ಈ ಸಿಂಗಲ್ ಸ್ಕ್ರೀನ್ ಏನಿದೆ ನೋಡಿ ಥಿಯೇಟರ್ಗಳು ಎಲ್ಲವೂ ಕೂಡ ಬಂದಾಗಿದೆ. ಈಗ ಮಲ್ಟಿಪ್ಲೆಕ್ಸ್ಗಳೇ ನಮ್ಮ ಸುತ್ತಮುತ್ತ ಇರೋದು. ಮಂಗಳೂರು ಕೂಡ ಇದಕ್ಕೆ ಹೊರತಲ್ಲ, ಎಷ್ಟು ಥಿಯೇಟರ್ಗಳಿತ್ತಲ್ವ, ಜ್ಯೋತಿ, ಸೆಂಟ್ರಲ್, ಪ್ಲಾಟಿನಮ್, ಹೀಗೆ ಬೇರೆ ಬೇರೆ ಹೆಸರುಗಳನ್ನು ಹೇಳ್ತಾ ಹೋಗ್ಬೋದು. ಎಲ್ಲವೂ ಕೂಡ ಇಲ್ಲ, ಯಾವುದೂ ಇಲ್ಲ. ಈಗ ಸುಚಿತ ಪ್ರಭಾತೊಂದು ಇದೆ ಅನಿಸುತ್ತೆ, ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಸೊ ಇದು ಎಲ್ಲ ಕಡೆಯಲ್ಲಿ ಆಗ್ತಾ ಇದೆ. ಸೊ ಮುಂದಿನ ಸುದ್ದಿ, ಉದ್ಯಾನಗಳು ಮತ್ತು ತೋಟಗಳ ಒಟ್ಟು ವಿಸ್ತೀರ್ಣದ ಗರಿಷ್ಠ 5% ಭೂಮಿಯನ್ನು ಸಾರ್ವಜನಿಕ ಮೂಲಭೂತ ಸೌಕರ್ಯ ಯೋಜನೆಗಳಿಗೆ ಬಳಸಲು ಅವಕಾಶ ಕಲ್ಪಿಸುವ ಸರ್ಕಾರದ ಉದ್ಯಾನವನಗಳ ಸಂರಕ್ಷಣೆ ಕಾಯ್ದೆ ತಿದ್ದುಪಡಿ ಮಸೂದೆಯನ್ನು ವಿಧಾನಸಭೆ ಸೋಮವಾರ ಯಾವುದೇ ಚರ್ಚೆ ಇಲ್ಲದೆ ಅಂಗೀಕಾರವನ್ನು ಮಾಡಿತು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಆದರೆ ಬೇರೆ ಬೇರೆ ರೀತಿಯಲ್ಲಿ ಇದರ ವಿಶ್ಲೇಷಣೆ ಆಗ್ತಾ ಇದೆ. ವಿರೋಧ ಪಕ್ಷಗಳು ಇದನ್ನು ವಿರೋಧ ಕೂಡ ಮಾಡ್ತಾ ಇರೋದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಇನ್ನು ಕಾವೇರಿ ನೀರು ಹಂಚಿಕೆ ವಿವಾದದಲ್ಲಿ ಕರ್ನಾಟಕಕ್ಕೆ ಮತ್ತೆ ಹಿನ್ನಡೆಯಾಗಿದ್ದು, ತಮಿಳುನಾಡಿಗೆ ಮುಂದಿನ 15 ಕಾಲ ಬಿಳಿಗುಂಡುವಿನಿಂದ ಪ್ರತಿದಿನ 9,000 ಕ್ಯೂಸೆಕ್ ನೀರು ಹರಿಯುವಂತೆ ನೋಡಿಕೊಳ್ಳಲು ಕಾವೇರಿ ನಿಯಂತ್ರಣ ಸಮಿತಿ ಸೂಚಿಸಿರುವಂಥದ್ದು ಕೂಡ ಗಮನಿಸಬೇಕು. ಆದರೆ ಇದೇ ಕಾವೇರಿ ನೀರು ಹಂಚಿಕೆ ವಿವಾದ ಮತ್ತೆ ಆಗಸ್ಟ್ 31 ವಿಚಾರಣೆ ಮುಂದೂಡಿದ ಸುಪ್ರೀಂ ಕೋರ್ಟ್. ಇನ್ನು 5 ಕೆಲಸದ ಅವಧಿ ಸೇರಿ ವಿವಿಧ ಬೇಡಿಕೆಗಳಿಗಾಗಿ ಸೆಪ್ಟೆಂಬರ್ 11 ಬ್ಯಾಂಕ್ ಮುಷ್ಕರ ಮಾಡ್ತಾ ಇದೆ. ವಾರದಲ್ಲಿ 5 ಬ್ಯಾಂಕ್ ಕೆಲಸದ ಅವಧಿ ಜಾರಿ ವಿಳಂಬ, ಕಾರ್ಯಕ್ಷಮತೆ ಆಧಾರಿತ ಪ್ರೋತ್ಸಾಹಧನ ಯೋಜನೆ ಮತ್ತು ಪಿಂಚಣಿ ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಬ್ಯಾಂಕ್ ಸಂಘಟನೆಗಳ ಸಂಯುಕ್ತ ವೇದಿಕೆ ಸೆಪ್ಟೆಂಬರ್ 11 ದೇಶದಾದ್ಯಂತ ಮುಷ್ಕರವನ್ನು ನಡೆಸಲು ಮುಂದಾಗಿದೆ. ನೋಡಿ, IVF ಮೂಲಕ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ಹಸು ಅಸ್ಸಾಂನಲ್ಲಿ. ನೋಡಿ, ಒಂದು ಹೊಸ ಇತಿಹಾಸ ಈಗ IVF ಅನ್ನುವಂಥದ್ದು ಹಸುಗಳಿಗೂ ಕೂಡ ಬಂದಿದೆ ಅನ್ನೋದು ಕೂಡ ಸುದ್ದಿ. ಇವಿಷ್ಟು ಪ್ರಮುಖವಾದಂಥ ಸುದ್ದಿ ನನಗೆ ಇವತ್ತು ಸಿಕ್ಕಿರುವಂಥದ್ದು. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು RJ ಅಭಿಷೇಕ್.

0: ಎಸ್ ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜಿ ಅಭಿಷೇಕ್. ಸೊ ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ ಹೇಳಿ ಸರ್. ಹೇಳಿ ಹೇಳಿ ಹೇಳಿ.
1: ಜಗನ್ನಾಥ ಪರಶುರಾಮ ಕ್ಷೇತ್ರ ಕದ್ರಿಮನಿ ಕಾತ್ಯಾಯಿನಿ ಮಂಗಳಾಂಬಿಕೆ ಮಂಗಳೂರಿಂದ. ಸರ್ ತುಂಬಾ ಧನ್ಯವಾದ ಸರ್. ಇದು ನಂದ ಗೋವಿಂದಂ ಅವರ ಬಗ್ಗೆ ಹೇಳಿದ್ದಲ್ಲ, ಅದಕ್ಕೆ ಹಾಗೆ ಇನ್ನೊಂದು ಪ್ಯೂರ್ ಭಕ್ತಿ .com ಅಲ್ಲಿ ಅಥವಾ ಸುದೇವಿ ಮತ್ತೆ ಕಿಶೋರಿ ಮೋಹನ್ ಅಂತ ಯುಎಸ್ ನ ಕಪಲ್, ಅವರು ಕೂಡ ಭಜನೆ ಹೀಗೆ ಮಾಡ್ತಾರೆ. ವೃಂದಾವನ್ ದರ್ಶನ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗ್ಬಹುದು. ಹಾಗೆ ಭಕ್ತ ಬಾಂಧವ ಅಥವಾ ಇತ್ಯಾದಿ ಸುಮಾರು ಇದೆ. ಆದ್ರೆ ಅವರು ಪ್ಯೂರ್ಲಿ ಫಾರ್ ದ ಬೆನಿಫಿಟ್ ಆಫ್ ಗುರು ಗೌರಂಗೇ ರಾಧಾಕೃಷ್ಣ, ಬೆನಿಫಿಟ್ ಸ್ವಂತ ಲಾಭಕ್ಕಲ್ಲ.
0: ಥ್ಯಾಂಕ್ ಯು ಇನ್ಫಾರ್ಮೇಶನ್.
1: ಇದು ಟ್ರೈನ್ ನಿಮ್ದು ಬಾಂಬೆಯಲ್ಲಿ ಎರಡು ಸ್ಟೇಷನ್, ಒಂದು ಅದು ಈಗ ಛತ್ರಪತಿ ಶಿವಾಜಿ ಮಹಾರಾಜ್ ಸ್ಟೇಷನ್ ಮುಂಚೆ ಬೇರೆ ಹೆಸರಿತ್ತು, ಇನ್ನೊಂದು ಸ್ಟೇಷನ್ ವರೆಗೆ ಅಂತ ನನ್ನ ಒಂದು
0: ಊಹಿಕೆ. ಸ್ಟೇಷನ್ ಹೆಸರು ಗೊತ್ತಿಲ್ಲ ಅಲ್ವಾ? ಓಕೆ, ಪರವಾಗಿಲ್ಲ ಸರ್. ಥ್ಯಾಂಕ್ ಯು ಗೆಸ್ ಮಾಡಿದೆ. ರೈಟ್ ಗೆಸ್ ರೈಟ್ ಗೆಸ್. ಥ್ಯಾಂಕ್ ಯು. ಯಾರಾದರೂ ಸರಿ ಉತ್ತರವನ್ನು ಕೊಡಲಿಕ್ಕೆ ಕೊಡುವರಿದ್ರೆ ಖಂಡಿತವಾಗಿಯೂ ಕೊಡ್ಬೋದು. ಯಾವ ಸ್ಟೇಷನಿಂದ ಯಾವ ಸ್ಟೇಷನ್ಗೆ ಮೊದಲ ಟ್ರೈನ್ ಹೋಯಿತು ಅಂತ ಎಲ್ಲಾದರೂ ಯಾರಿಗಾದರೂ ಗೊತ್ತಿದೆಯಾ ಹೇಳಿ. ನಿಮ್ಗೆ ಗೊತ್ತಿರುವಂಥ ಆನ್ಸರನ್ನು ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲ್ ಮಾಡ್ಬೋದು. ಇಲ್ಲ ಅಂತೇಳಿ ರೈಟ್ ಆನ್ಸರನ್ನು ಹೇಳುವಂತಹ ಟೈಮ್. ಎಸ್, ಬಾಂಬೆಯಲ್ಲೇ ಅದು ಹೋಗಿರುವಂಥದ್ದು. ಒಂದು ಸ್ಟೇಷನಿಂದ ಮತ್ತೊಂದು ಸ್ಟೇಷನ್ಗೆ ಆ ಟ್ರೈನ್ ಹೋಗ್ತದೆ. ಯಾವ ಸ್ಟೇಷನ್ ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಎಲ್ಲಿಂದ ಎಲ್ಲಿಗೆ ಭಾರತದ ಮೊದಲ ಟ್ರೈನ್ ಹೋಯಿತು ಅನ್ನೋದು ನನ್ನ ಪ್ರಶ್ನೆ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲನ್ನು ಮಾಡಿ ಅಂತ ಹೇಳ್ತಾ ಇನ್ನು ರೈಟ್ ಆನ್ಸರನ್ನು ಹೇಳುವಂಥ ಟೈಮ್ ಇದು. ನನಗೆ ಮಮತಾ ಅವರು ಕೊಂಡಾಣದಿಂದ ಹೇಳಿದ್ದಾರೆ, ತಾನೇ ತು ಪೋರ್ಬಂದರ್ ಅಂತ ಹೇಳಿದ್ದಾರೆ. ಓಕೆ, ಮುಂದಿನ ಕಾಲ್ ಇದ್ದಾರೆ. ಹಲೋ ನಮಸ್ಕಾರ.
2: ಹಲೋ ನಮಸ್ತೆ ಸರ್.
0: ನಮಸ್ಕಾರ. ಕುಸುಮಾಕರ ದಾದವನ್ ಪರ್
2: ಪೋರ್ಬಂದರಿಂದ ತಾಣೆಗೆ.
0: ತಾಣೆಗೆ ಅಲ್ವಾ? ಎಸ್. ಥ್ಯಾಂಕ್ ಯು ತಾಣೆ. ಸೊ ರೈಟ್ ಆನ್ಸರ್ ಆಲೋಚನೆ ಮಾಡಿದ್ರೆ ಉತ್ತರವನ್ನು ಕೊಟ್ಟಂತ ಎಲ್ಲರೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಗಿದೆ. ಇನ್ನು ಮುಂದಿನ ರೇಡಿಯೋ ಸಂಜೆಯಲ್ಲಿ ಮತ್ತೆ ಒಂದಿಷ್ಟು ಪ್ರಶ್ನೆ ಮಾತಿನ ಜೊತೆಗೆ ನಾನು ಮತ್ತೆ ಸಿಗ್ತೇನೆ. ಕೇಳ್ತಾರೆ ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜಿ ಅಭಿಷೇಕ್ ಹೇಳ್ತಾ ಇದ್ದೀನಿ. ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್. ಇನ್ನೊಂದು ಸುದ್ದಿ ನಾನು ನಿಮಗೆ ಹೇಳಬೇಕು, ಏನು ಗೊತ್ತಾ? ಈದ್ ಮಿಲಾದ್ನ ರಜೆಯನ್ನು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಸ್ಟ್ 25ರಂದು ರಜೆ ಘೋಷಣೆಯನ್ನು ಮಾಡಲಾಗಿದೆ. ಆಯಿತಾ? ನಾಳೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಇದು ಈಗ ಬಂದಂಥ ಬಿಸಿ ಬಿಸಿ ಸುದ್ದಿ. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್. ಟಾಟಾ, ಟೇಕ್ ಕೇರ್, ಬಾಯ್.

0: കേന്ദ്രത്തിലെ റേഡിയോ സാരംഗ് 107.8 FM. ഇന്നത്തെ തുളു കാര്യക്രമം മാത്രേക്കെല്ലാം മോക്കിത്തിഞ്ചി സൊൽമെലു. ഇന്നത്തെ കാര്യക്രമട് വിനയ കൃഷി ബെളകാരര സംഘ രജിസ്റ്റർ കൊൽനാടു മുൽക്കി അഞ്ചനെ പ്രണവ സൗഹാർദ്ദ സഹകാരി നിയമിത മംഗളൂരു ഉന്നത ആശ്രയട് ഇഞ്ചിപ്പ മുൽക്കി കൊൽനാടട് രാജ്യമട്ടദ ബൃഹത് കൃഷിമേള കൃഷി സിരി ഈ ലേസിഡ് കല്ലടുക്ക ശ്രീ വിട്ടൽ നായക് ബൊക്ക അർണ തണ്ടതക്കലു നടപ്പാത് കൊർണ ഗീത സാഹിത്യ സംഭ്രമ ഈ കാര്യക്രമദ രണ്ടനെയൊക്കെ
1: അണ്ട ഇത്തേ ഈ ശിക്ഷണ തന്ത്രജ്ഞാന പണ്പണ ജോക്കുലു വേഗ വേഗ കൽപ്പോട് പണ്പണ ധാവന്തോടു മൂജരെ വർസോടെ ഇത്തീത് തപ്പത ബൂക്കിലെ നട്ടിപാടത് എന്താ ഇത്തേ കടേത് പറഞ്ഞാക ഫസ്റ്റ് ലൈൻ പറയതാ ഓടു ഇത്തേ മണുലി മുറുത് പണ്ണക രണ്ടനെ ലൈൻ ആവടു ഇത്തെ ഒക്കറിനെ പാടത് പണ്ണാക മക്കി പറയതാ ഓടു ബൊഗിക്ക് ഉണ്പ് പാടത് പണ്ണാക മക്കി പറയതാ ഓടു ആജി വർഷമുട്ട ബാല്യമുട്ട ബാല്യോടു പ്രകൃതിയുടെ മല്ലാവുണ ആവടായനഞ്ചിന ജോക്ലേന് മൂജരെ വർഷോടെ ഇത്തിത്തു തപ്പത ബൂക്കലേ നട്ടിപാടത് പ്രകൃതിയുടെ ദൂരമൽത്തത് കാലി തന്ത്രജ്ഞാനോട് പുട്ടിനെടുത്തവറ ഇനി ഹയ്യസ്റ്റ് ജോക്കിലേക്ക് ഡിപ്രഷൻ കായില വരുന്നുണ്ടു കണ്ണുകള മനസ്സുകള സമസ്യ വന്നുണ്ട് പ്രാകൃതിക സംബന്ധ ദൂരായനെടുത്തവരാന്ന് പണൊന്നുള്ളു ഐ കാണി ഒഞ്ചേ ഒഞ്ചര വർഷോ ദേവരക്ക് കണിക്കറവത്തിന് ജോക്കൽ നമിത്ത് ಐಕ ಎಲ್ ಕೆ ಜಿ ಹಿಡಿದ ಇನ್ನೇ ಕ್ಲಾಸ್ ಮುಟ್ಟದ ಜೋಕ್ಲಿಗೆ ದೇವೇರಂಜಿ ರಡ್ಡು ವರ್ಷ ರಾಜ್ಯ ಸ್ಯಾಂಕ್ಷನ್ ವಲ್ತು ಬಿಟ್ಟಿಯರ್ ಆಂಡ ಆ ಟೈಮ್ ಇಡು ಜೋಕ್ಲಿಗೆ ಓ ತಿಕ್ಕೇರವಲ್ಲಿಯ ಮೂಜಿ ವಿಷಯ ಅತ್ತಾಂದನ ಪ್ರಾಯೋಡು ತಿಕ್ಕೇರವಲ್ಲಿಗೆ ನಂಗೆ ಒಂಜಿ ಮೊಬೈಲ್ ಒಂಜಿ ಮೀಡಿಯಾ ಒಂಜಿ ಮನಿ ನೆತ್ತ ಬಗ್ಗೆ ಜಾಗ್ರತೆ ಮಲ್ತೊಳ್ಳಿ ಈಜಿ ನಡ ಆಲೋಚನೆ ಮಲ್ಪಲ್ಲ ಎಲ್ಲೆಲ್ಲೆ ಪ್ರಾಯೋಡು ಸುಸೈಡ್ ಕಾರಣ ತಾನೇ ಕೇಂದ ಅಪ್ಪ ಅಮ್ಮ ಗೊತ್ತಿಜಿ ಸರಿ ಇತ್ತಪ್ಪ ಸರಿ ಇತ್ತೇ ಸರಿ ಇತ್ತಲಾಲು ಕಾರಣವಳು ಕಾರಣ ನೆಟ್ಟಲೋಕಾದು ಐಕ್ ಪ್ರಕೃತಿ ಇಂಡೈರೆಕ್ಟ್ ಆದ ಪಂಡ್ರೆಂಡ್ ಲಾಕ್ ಡೌನ್ ಇನಿ ಕಲಿತುಕೊಳ್ಳಿಕ್ಕೆ ಬೇಕಾಗಿ ಮನೆಯಲ್ಲಿರುವಂಥ ಏತ್ ಇಲ್ಲದ ಕೌಟುಂಬಿಕ ಸಾಮರಸ್ಯ ನಡೆದವರ ಹಾಳ ಒಂದುಂಡು ದುಂಬು ಕೃಷಿ ಕುಟುಂಬಡು ಏತ್ ಜನ ಇತ್ತೇರ ಒಂಜೊಂಜ್ ಇಲ್ಲಲು ಆತು ಹೊಂದಾಣಿಕೆ ಮಲ್ತೊಂದು ಪೋಂದಿತ್ತೇರತ್ತ ಇನಿ ದಾನೆ ಆತನಂದು ಪಂಡ ಈ ತಂತ್ರಜ್ಞಾನ ಇಲ್ಲದ ಉಪಯೋಗ ಜಾಸ್ತಿ ಆದ ಕೃಷಿತ್ತ ಒಟ್ಟಿಗೆ ಪ್ರಕೃತಿದೊಟ್ಟಿಗೆ ನಮ್ಮ ಸಂಬಂಧ ಕಮ್ಮಿ ಆದ ಮೃದುಣಿ ಕುಸುಮಣ ಪಿಯಾರೆ ಸುರುವಾಯ ಐಕ ದಯಮಲ್ತದ ಜೋಕ್ಲೆನ ಆಜಿ ವರ್ಷ ಮುಟ್ಟ ಪ್ರಕೃತಿ ಗೊಬ್ಬರ ಬುಡ್ಲೆ ದಾಯಕಿಂದ ಬಣ್ಣದಾಂಡ ಬಂಡಿ ಸ್ಪೀಡ್ ಪೋಡುನಾಂಡ ಬೋರಿಗಾ ಕೊಡತ್ತಂದೆ ಗಾಡಿಗಾಕಿರವಲ್ಲಿ ಶಿಕ್ಷಣ ಪಂಡ ಇಂಚಿನ ನಮ್ಮ ಆಲೋಚನೆ ಮಲ್ತೊಂದ ರೀತಿ ಭಂಗ ಉಂಡು ಒಂಜಿ ಡಾಕ್ಟ್ರೇಗೆ ಮುಲ್ಕಿಡ್ದು ಫೋನ್ ಬೋಂಡು ಡಾಕ್ಟ್ರೇ ಸಕಲೇಶ್ಪುರ ಲೇದಾಯ್ತಾನು ಪೋಡು ಡಾಕ್ಟ್ರಿಗೆ ಏನು ಇರ್ದಾನೆ ಸಕಲೇಶ್ಪುರ ಅದು ದಿನಕ್ಕೆ 5 ಕಿಲೋಮೀಟರ್ ನಡಪೋಡು ಅಂತಾರತ್ತ ಎಂತೆ ಸಕಲೇಶ್ಪುರ ಉಡುಲ್ಲೆ ನಾನು ಆಸನಕ್ಕೆ ಬೋಡ ಬಸ್ ಉಡುಗುಳ್ಳೋಡ ಅಂತ ಆರು ಪಣ್ಣೆ ಅವಳೇ ನಡಪುಲ್ಲೆ ದಿಂಬೇರೆ ಉದ್ಯೋಗ ಹೋಯ್ನಿ ನೆಲ್ಲಿ ಅಡಿ ಅದು ಅರ್ಥ ಮಲ್ತೋದನ ವ್ಯತ್ಯಾಸ ಆತ ನಮ್ಮ ಜೋಕ್ಲನಕ್ಕೆ ಶಿಕ್ಷಣ ಬಂಡ ಇಂಚಿನ ಪ್ರಕೃತಿನ ಬಿಡುದು ನಮ್ಮ ಬದುಕಿಯರ ಸಾಧ್ಯ ಉಂಡ ನಂಕ ತಾನೇ ಗೊತ್ತಿರ್ತೀನಿ ಕರಿ ವರ್ಷ ಏರಾಂಡ್ಲ ಕನ ಮನಸ್ಸುಡು ಎನ್ನದಿತ್ತನ ಇಂಚಿನ ಒಂಜಿ ವೈರಸ್ ಬರು ಲಾಸ್ಟ್ಗೆ ವೈರಸ್ ದೇತೊಂಡಿರಲ್ಲ ಅಂಗಡಿ ಇಜ್ಜೆ ಅಂದಲೆ ಕಾವು ಇರುವ ಜನಟೊಂಜಿ ಒಕ್ಕೆಲಾವು 5 ಜನಟೊಂಜಿ ಮದುವೆ ಒಂದು ಎರಾಂಡ ನಮ್ಮ ಕಣ ಮನಸ್ಸಿಡಿ ಎನ್ನದಿತ್ತಾನ ಕೈತಲ್ದಿಲ್ಲಲ್ದ ಎಲ್ಲ ಸುಕೋಟಿ ಪಾಡಂದು ನಂಗೆ ಭಾವನೆ ಬತ್ತನ್ನೇ ಕೊರೋ ನಡೆದು ಬಕ್ಕತ್ತ ಈಜಿಂದ ಆಡೇ ಪಾಸಿಟಿವ್ ಹತ್ತಂಡ ಮೂಳು ಸೀಲ್ ಪಾಡಬೇರಿ ಎಲ್ಲ ಎಡ್ಡೆಡಿ ಪಾಡು ಈಜಿನ ಎಂಕ್ಲಕ್ಕೆ ಒಂಜಿ ಇತ್ತುಂಡು ಅಯ್ಯೋ ಪ್ರಕೃತಿ ಅವ್ವ ಅಂತ ಪೂರೆಕ್ಲ ದುಡ್ಡು ಮುಖ್ಯ ಅಂದು ಕರಿ ವರ್ಷ ತೋಜ್ಪಾದ ಕೊರಿಯರದು ಪ್ರಕೃತಿ ದೇವಿ ತೋಜ್ಪಾದ ಕೊರ್ರು ಪ್ರಕೃತಿಗೆ ಧರ್ಮ ಬಣಪಣ ಚಿನಜ್ಜಿ ಅವು ತೋಜ್ಪಾದ ಕೊರಂಡದಾದ ಕೊರೋನಾಡು ಬಿನ್ನಿ ಪಾಸಿಟಿವ್ ಬತ್ತದು ನಿನ್ನ ಜೀವ ಪೋಣಂದಾಂಡ ಮೂಜಿ ಜನ ಪಿಪಿ ಕಿಟ್ ಪಾಡ್ನ ನೀಲಿದಾಕಲ್ಲ ನೀಲಿದ ಒಂಜಿ ಪ್ಯಾಕೆಟ್ಲ ಒಂದು ಬುಡ್ದು ಅಪ್ಪಮ್ಮಗೆ ಜೋಕ್ಲ ನಮಕ್ ಮೋಣೆದು ಎರಜ್ಜಿ ಜೋಕ್ಲಿಗೆ ನೀರು ಬಿಡ್ರೆ ಅವಕಾಶ ಅಜ್ಜಿ ಏರೇರಿಗೆ 25,000 ರೂಪಾಯಿ ಕೊರೆದು ಹೊರ ಶವ ಸಂಸ್ಕಾರ ಮಲ್ಪು ಪಂಡದು ಆ ಪ್ಯಾಕೆಟ್ದಲ್ಲ ಎಂಚಿನ ಉಂಡುದಲ್ಲ ಗೊತ್ತಿಜ್ಜಿ ಇತ್ತೆ ಪಣ ನಿನ್ನಕ್ಲಿ ಏರು ಏರ್ಲಜ್ಜಿ ಐಕ ಪ್ರಾಕೃತಿಕ ಸಂಬಂಧನು ಜೋಕ್ಲ ಹಿಡಿದು ದೂರ ಮಲ್ಪೊಡ್ಚಿ ಐಕ ಆಜಿ ವರ್ಷ ಮುಟ್ಟ ಜೋಕ್ಲಿಗೆ ಶಾಲೆಗೆ ಸೇರ್ಸಾಂಡಲ್ಲ ಒತ್ತಡ ಕೊರಡ್ಚಿ ನೆತ್ತ ಒತ್ತಡ ಕೊರಡ್ಚಿ ಪ್ರಕೃತಿ ಗೊಬ್ಬರ ಬಿಡ್ಲೆ ಅತ್ತಂದೆ ನೇನು ಕೃಷಿ ಐಕ ಒಂತೆ ಕೃಷಿತ ಜ್ಞಾನ ಕೊರಲೆ ಪ್ರಕೃತಿ ಗೊಬ್ಬರ ಬಿಡ್ಲೆ ನೆಟ್ಟು ಗೊಬ್ಬರ ಬಿಡೋಡ್ಚಿ ಐಕ ಬಂಡಿಗಾ ಕೊಡ್ಚಿ ಬೋರಿ ಬಾಲ್ಯದ ಮನಸ್ಸು ಉಳಾಯುಂಡು ಐನು ಪರಿವರ್ತನೆ ಮಲ್ಪುಲೇ ಬಂಡೀರು ಏತು ಶೋಕದ ಪಾತೇರದುಲಿ ವಿಜ್ಞಾನ ತಂತ್ರಜ್ಞಾನನೇ ಮುಖ್ಯ ಅಂದಾಂಡ ಮೂಜಿ ಸೇನದ ಮಹಾದಂಡನಾಯಕ ಪೋಪಣಂಚಿನ ಹೆಲಿಕಾಪ್ಟರ್ ಅಡು ನಂಕ ಬದುಕ ಒಂದಲ್ಲಿ ಅತ್ತ ಆ ಪ್ರಾಕೃತಿಕ ವಿಕೋಪದ ಎದುರು ನಂಕ ಬದುಕ ಉಣ್ಣೀರಾಂಡ ಅಪ್ಪಗ ವಿಜ್ಞಾನ ತಂತ್ರಜ್ಞಾನಕ್ಕು ಮೀರ್ನಂಚಿನ ಒಂಜಿ ಶಕ್ತಿ ಉಂಡತ್ತ ಐಕ್ ಅಪ್ಪೇಂದಲೆತ್ತೆರು ಪ್ರಕೃತಿ ಮಾತೇ. ನಿಕ್ ಪ್ರಕೃತಿಯೇ ಮಾತ ಪೂರ ಐಟೇ ಪುಣೆ ಅಂಚ ಪ್ರಕೃತಿ ಮಾತೆ ಅಂದು ನಮ್ಮ ಬೇತೆ ಅಂದು ನೀನು ಪಾತ ಒಂದು ಕುಳ್ಳು ನಡೆದವರ ಈ ಸಮಸ್ಯೆ ಆಯ್ತು. ಐಕೆ ಆಜಿ ವರ್ಷ ಮುಟ್ಟ ದಯ ಮಲ್ತದೆ ಮನಸ್ಸು ಬದಲಾವಣೆ ಮಲ್ಪುಳ್ಳೆ ಪ್ರಕೃತಿ ಗೊಬ್ಬರ ಬಿಡಲಿ. ಒಂಜಿ ಅಪ್ಪಗೆ ಭಾರಿ ಸಮಸ್ಯೆ ಉಂಟು, 4 ವರ್ಷದ ಬಾಲೆ ಕೊಂಬೆರಳು ಚೀಪು ಒಂದುಂಡು ಏ ಪಳ ಆಕೆರ ಬಳ್ಳಿಂದ ದುಮ್ಮುನಾಣಿ ಕಾರ್ಯಕ್ರಮ ಆರ್ಕೆ ಎಂದೀರಿ ಹೆಂಗ ಪೋಣು ಅಲ್ಪ ನೆಟ್ಟಿತ್ತೀರಿ ಈರ್ನ ಇಲ್ಲ ಅಲ್ಲಿ ಬಿಡ್ದು ಒಪ್ಪೆ ದಾಣೆ ಒಡಾಣಲ ಅಲ್ಪುಳಿ ಪಣ್ ಪುಣಮಲ್ಲ ಜ ಸಂಗತಿ ಅತ್ತ ಸ್ಟೇಜಿಡು ಅಂಡ್ ಆರೋಗ್ಯ ಒಂಜಿ ಎಡ್ಡೆ ಆಲೋಚನೆ ಬರ್ತು ದಾದಾ ಲೂಸದ ಒಂಜಿ ಚಡ್ಡಿ ಬಾಡ್ದು ಉಡಿ ನನ್ನ ಓಡೆ ಬಾಯಿಗೂ ಬೆರಳು ಓಡ್ ನಿನ್ನೆ ಪತ್ತೊಂದು ಎದುರುಗೋಡ ಅದೇ ಅಂಚಿ ಒಂಜಿ ಬುಂಡ ಪುಸ್ಕೋಬೋಕು ಒಂಜಿ ಬೋಕು ಅಂಚ ಆಜಿ ವರ್ಷ ಮುಟ್ಟ ದಯಮಲ್ತ ಶಾಲೆಗೆ ಸೇರ್ಸಾಂಡಲ ಮಾನಸಿಕ ಒತ್ತಡ ಕೊರಡ್ಚಿ ಡಿಪ್ರೆಷನ್ಗೆ ಪೋಪೇರು ಜೋಕುಲು ಒಂದು ನಮ್ಮ ಹಿರಿಯಕ್ಕಲು ಪಣ್ಣು ಆಚೆಡ್ದು 15 ವರ್ಷ ಮುಟ್ಟ ಮಣ್ಣು ದಕರ ಮಲ್ಲ ಮಲ್ಪುಳೆ ಕಮಲ್ಪುಲಿ ತುಳೆ ಮೂಳು ಪೂರ ಮಣ್ಣು ದಕರಟ್ಟು ದೀತಿಯ ಏತ್ ಮಲ್ಲ ಕೋಟಿಗಟ್ಟಲೆ ಸಂಪಾದನೆ ಮಲ್ತ ನಾಯಕಲ ಲಾಸ್ಟ್ಗೆ ಬೋರ್ಡ್ ಆಯ್ನೇ ಮಣ್ಣು ದಕರಲ್ಲ ಮಣ್ಣಿಲ್ಲ ರಡ್ಡಿ ಲಜ್ಜಿ ಕಾಸುಂಡು ಬಂಡದು ಬೊಳ್ಳಿದೆಟ್ಟು ಪತ್ತೊಂದು ಸುತ್ತಿಯರ ಪಣ್ಪುಜೀರ್ ಸಂಸ್ಕಾರ ಅನಗ ಮರತ್ತೆಟ್ಟೇ ಪೋದು ಕತ್ತಿಡು ಹೊಟ್ಟೆ ಅನ್ಪರ ಅನ್ಪುಣಿ ಐಕೆ ಮಣ್ಣು ದಕರ ಮಲ್ಲ ಮಲ್ಪುಳಕ ಮಲ್ಪುಳೆ ಬಂಡಾರ್ತಂಚಿನ ಒಂಜಿ ಕೈ ಕರ ಮಲ್ಪುಣಗ ಉಳಾಯಿಪುಂಡದುಲೇ ಒಂಜಿ ಕೈ ಪಿದಾಯಿಪುಣಿಂಚ ಮೋಕ್ಯದ ಕೈನೊಂತೆ ಉಳಾಯ್ದಿಲೇ ತಪ್ಪು ಮಲ್ಪುಣಗ ತಟ್ಟದು ತಟ್ಟದು ತಪ್ಪುನು ಸರಿ ಮಲ್ತೊಂದು ಶೇಪು ಕೊರ್ಲಿ ಬಾಲೆಗೆ ಆತನಗ ಅವು ಕರ ಪುರ್ಲು ಶೇಪುಡು ಬರ್ಪುಂಡು ಅಂಡಿ ತುಲೆ ಎಂಚಿನ ಎಂಚಿನ ಕಲ್ಪನೆ ನಮ್ಮ ಕೃಷಿ ಕುಟುಂಬದ ದುಂಬುದ ಕಲ್ಪನೆ ಆಲೋಚನೆ ಮಲ್ಪುಲಿ ಐಡ್ದು ಬಕ್ಕ ಕೌಟುಂಬಿಕ ವ್ಯವಸ್ಥೆ ಕೃಷಿ ವ್ಯವಸ್ಥೆ ದೂರ ದೂರ ದೂರ ಅದು ಪ್ರತಿಯೊಂಜಕ್ಕೆ ನಮ್ಮನ್ನು ಎಚ್ಚರಿಸಾವಡಾಯ್ನಂಚಿನ ಪರಿಸ್ಥಿತಿ ಬರ್ತುಂಡು ಐಕೆ ಸುರುಕು ಬರ್ತನೇ ಕುಕ್ಕರ್ ಕುಕ್ಕರ್ ವಿಸಿಲ್ ಬಾಡೋಡು ದೇವಂಡ್ರೆ ನಾಲ್ಕು ಧಾರವಾಯ್ದವಳು ಪೋಣಮ್ಮ ತುಂಬ ವಿಸಿಲ್ ಬಾಡ್ರೆ ಏರ್ಲಜ್ಜ ಕುಕ್ಕರ್ಗೆ ವಿಸಿಲ್ ಬರ್ತುಂಡು ಪೇರು ಬೈಪು ನೆಕ್ ಮಲ್ಪು ನೆಕ್ ವಿಸಿಲ್ ಬರ್ತುಂಡು ಪಂಡ ಪ್ರತಿಯೊಂಜರಕ್ಕೆ ನಮ್ಮನ್ನು ಎಚ್ಚರಿಸಾವಡಾಯ್ನಂಚಿನ ಪರಿಸ್ಥಿತಿ ಬರ್ತುಂಡು ಕೂಡು ಕುಟುಂಬ ಪದ್ಧತಿ ದೂರ ಪೋಣ್ ಐಕೆ ಕಲಿತುಕೊಳ್ಳುವುದಕ್ಕಾಗಿ ಎತ್ತು ಫ್ಯಾಮಿಲಿ ಇನಿ ಹಾಳ ಒಂದುಂಡು ಬಂಡ ಬಂದುಲೆ ಇನಿ ಕಂಡನಿ ಬೊಡೆದಿನಿ ಮುಟ್ಟೋಲಿ ಬೊಡೆದಿನ ಮೊಬೈಲ್ ಮುಟ್ಟಾರೆ ಅಲ್ಲಿ ಬೊಡೆದಿ ಕಂಡನನ್ನು ಮುಟ್ಟೋಲಿ ಕಂಡನ ಮೊಬೈಲ್ ಮುಟ್ಟಾರವಲ್ಲಿ ಜೋಕ್ಲಿಗೆ ಸಾರಗಟ್ಲದ ಮೊಬೈಲ್ ದೆತ್ತುಕೊರಳಿ ಆಂಡ ಮೊಬೈಲ್ ಮುಟ್ಟಾರವಲ್ಲಿ ದುಂಬು ಇತ್ತನೆ ಕೃಷಿ ಕುಟುಂಬಡು ಒಂಜಿ ಲ್ಯಾಂಡ್ ಫೋನು ಅವು ನಡೂಟಿತ್ತುಂಡು ಅವು ಏರದೆಪ್ಪೋಡ ಅರೆದೆಪ್ಪು ಇರ್ಬೋದು ದುಂಬು ರಿಂಗಾಂಡಲ್ಲ ಬಾಕಿ ದಾಖಲೆ ದೆಪ್ಪಯ್ಯಾರು ಒಂಜಿ ಕಾಲ ಹತ್ತುಂಡು ಅತ ಇತ್ತೆ ಉಪಾಯ ಜೀವನಕ ಒಂತೆ ಬದಲಾವಣೆ ಮಲ್ತು ನೋಡು ನಮ್ಮ ಒಂಜಿ ಫೋನು ದೆತ್ತು ಪಾತೇರ್ರಿ ಮುಗಿಂಡಾಡೆ ವಿಷಯ ಇತ್ತೆ ಒಂಜಿ ಫೋನ್ ಬಣ್ಣೆಟ ನರಮಣಿ ಸರಿ ಇಪ್ಪು ಫೋನ್ ರಿಂಗ ಅಂಟ ಒಂಜಿ ಸ್ಟೇರ್ ಕೇಸ್ಕೊಂಡು ಒಂಜಿ ಕುಕ್ಕುದಮರ ತಡಿಕೊಂಡು ಒಂಜಿ ತರ ತಾರಾಯ್ ತಡಿಕೊಂಡು ಒಂಜಿ ನೆಕ್ಕೊಂಡು ಎಂಚಿನ ಅಂದು ಗೊತ್ತಿಚ್ಚು ಕುಲ್ಲೊಂದು ಬಾತಿರ್ನ ಭಾರಿ ಕಮ್ಮಿ ಒಂಜಿ ಅಭ್ಯಾಸ ಆದ ಬೋತನಾ ಅಂದಿಂಕ್ಲಿಗೆ ಈ ಅಭ್ಯಾಸ ಅಂಡ ಬಂಗಾಗೆ ಈ ಮಾರ್ಗೋಡು ಜೋಕ್ಲು ಕ್ರಿಕೆಟ್ಗೆ ಒಬ್ಬಂದಿಪ್ಪುನಾಗ ಒಂಜಿ ಬಾಲ್ ಬೋದು ಒಂಜಿ ಇಲ್ಲದ ಕಿಟಕಿಗೆ ಬೂರ್ಣು ಗ್ಲಾಸ್ ದರಿದ್ದು ತಿರ್ತು ಬೂರ್ಣು ತಿರ್ತು ಬುರ್ದಾಪುಣ್ಣೆ ಯಜಮಾನ್ರೆ ಬಿದ 50 ಗಂಡೇರಿಗೆ ಒಡ್ರಸಿ ಮತ್ತೆ ಇಲ್ಲಿ ಮತ್ತೆ ಆಡಿದರೆ ಮತ್ತೆ ಗ್ಲಾಸ್ ಮತ್ತೆ ಒಡೆದ್ರೆ ಮತ್ತೆ ಅಪ್ಪ ಮತ್ತೆ ಕೊಡ್ತಾಣ ಮತ್ತೆ ಅಂದು ಜೋಕ್ಲೆ ಬೆಚ್ಚ ಅಂದ್ರು ಮೇರೆ ನೆರಡು ಮಾರ್ರೆ ಮತ್ತೆ ಮತ್ತೆ ಅಂದ ಅಣ್ಣಪುಣಿ ತೂನಾಗಾರ ಹಂಗಡ್ಡು ಸಾಮಾನು ಕಟ್ಟನಾರ ಅವಳ ಅಭ್ಯಾಸ ಆಯ್ನೇ ರೀ ಪೇಸ್ಟ್ ಕೊಡಿ ಮತ್ತೆ ಬ್ರಷ್ ಕೊಡಿ ಮತ್ತೆ ಬೆಲ್ಲ ಕೊಡಿ ಮತ್ತೆ ಸಕ್ಕರೆ ಕೊಡಿ ಮತ್ತೆ ಆ ಮತ್ತೆ ಮತ್ತೆ ಮೂಲ ಅಭ್ಯಾಸ ಐಕೆ ನಮ್ಮ ಎಲ್ಲೇ ಅಪ್ಪಣಗ ಈ ಅಭ್ಯಾಸನೇ ಜಾಸ್ತಿ ಮಲ್ಪರ ಕೊರ್ನು ನಾಂಡ ಈ ಪ್ರಕೃತಿದ ಟಚ್ ಬಿಡ್ದು ಬೋಪುಂಡು ಐಕೆ ಇನಿ ಕೃಷಿಕಿರಲಾತೆ ಏತು ಮಲ್ಲ ಕೃಷಿ ಇತ್ತಂಡಲ್ಲ ಎನ್ನ ಮಗೆ ಕೃಷಿಕೆ ಆವೋಡು ಒಂದು ಭಾವನೆ ಬರ್ಪುಜಿ ದಯಪಂಡ ಜನ ದಿಕ್ಕುಜಿ ಐಕೆ ಈ ಕೃಷಿತ್ತ ವಿಷಯಡು ತಂತ್ರಜ್ಞಾನ ನಾಡ್ದು ಬತ್ತದು ಮ್ಯಾನ್ ಪವರ್ ತಿಕ್ಕಿಜಿಂಡಲ ಕೃಷಿ ಒರಿಪಾವಣಂಚ ಪ್ರಯತ್ನ ಮಲ್ತನಂಚಿನ ಮಾತ ಕೃಷಿ ವಿಜ್ಞಾನಿಗೆ ನಮ್ಮ ಸುರೂತ ಸೊಲ್ಮೆ ಸಂದವಡು ಬಂದುಲಿ ಇನಿ ಮರದು ಬುಡ್ಪುಣ ಪಂಪು ಇಪ್ಪಾಡು ಹೆಂಚಿನ ಕೃಷಿ ಸಲಕರಣೆಗಳು ಇಪ್ಪಾಡು ಐನಕಲು ನಾಡ್ದು ಬತ್ತದಿರತ್ತ ಅಕಲು ಇಡೀ ಪ್ರಪಂಚದು ರಾಕೆಟ್ ಕಡಪುಣಕ್ಲಿಡ್ದಲ್ಲ ಶ್ರೇಷ್ಠ ವಿಜ್ಞಾನಿಲು ದಯಪಂಡ ರಾಕೆಟ್ ಪೋಯ್ಚಿನ್ಲದೊಂದ ರೆಜ್ಜಿ ಮುಳ್ಳು ಪಾಕೆಟ್ ದಿಂಜೋಡತ್ತ ಜನ ಇಜ್ಜಿ ಪಂಡದು ನಮ್ಮ ಕೃಷಿನೇ ಬುಡಿ ಅಂದಂಡ ಎಲ್ಲಂಜಿದಾದ ತಿನ್ಪುಣಿ ಐಕೆ ನಮ್ಮ ಜೋಕುಲ್ನ ದೃಷ್ಟಿಡಿ ಹೀರೋ ಅವಡಾಯ್ನೇ ಆ ಯೋಗಿ ರಾಜಕೀಯ ಪಾತ್ರ ಯಾನ ಪಣ ಒಂದಿಪ್ಪುಣೆ ಉಳುವ ಯೋಗಿ ఇది పాతెర్ర వంగ అప్పుడంచాను పండ ముందో ఆండ్ర తీర్మానం అల్తుదాండ్ యోగి యాన ఆ యోగిన బగ్గ పాతెర్ నేను అత్తు యాన కృషి సిరిట్టు ఆ ఉళువ యోగిన బగ్గ పండు జీందాండ ఎంచిన బత్తండల ప్రకృతిని నంబోడిత్తునంచిన ఆ కండోడు పెన్పుణంచిన ఆ కృషికగు ఒంజి నమ్మ రాజ్యమట్టద కృషి సమ్మేళనడు ఒంజి కన్నడడు ఒంజి ఫేమస్ ఆయనంచిన ఆ ఒంజి సాహిత్యాన్ని పరిచయం అల్తుందుల్ల బంధులే చెప్పాలడు ప్రోత్సాహం.

ಒಂಜಿ ಚಪ್ಪಾಳೆ ಕೊರ್ಲೆ ಬಂತು ಲೈಕೋಸ್ಕರ. ಕೃಷಿ ಕೃಷಿ ಕ್ಷೇತ್ರ ಕೃಷಿ ಪಣ್ಪುಣಂಚಿನವು ಆ ಇತ್ತ ಬಗ್ಗೆ ಕೀಳರಿಮೆ ನನತ ಜನರೇಷನ್ಗೆ ಖಂಡಿತವಾದಲ್ಲ ಬರೆಯರ ಬನ್ನಿ. ಆಯ್ಕೆ ಅಂಚಿನ ಮನೋಮಾಲಿನ್ಯ ಇತ್ತಿನದಾಂಡ ನಮ್ಮ ಅಂತೆ ದೂರ ಮಲ್ಪೋಡು ದಯಪಣ್ಣದಾಂಡ ಇನಿ ಸಮಸ್ಯೆ ಮರಣಿ ಇದು ಒಂಜಿ ಭಾರಿ ಶೋಕದ ಕತೆ ಬತ್ತಿತ್ತು. ಒರೆಯಾಗಿ ಗಲ್ಲು ಶಿಕ್ಷೆಗೆ ಜಜ್ಮೆಂಟ್ ಆಂಡ್ ಕೋರ್ಟುಡು ಗಲ್ಲು ಶಿಕ್ಷೆ ಅಂತ ಕೊರ್ಪುಣೆ ಅಂದಾಂಡ್ ಆಂಡ ಜಡ್ಜಿಲ್ ಎತ್ತದ ಬಂಡೇರಿಗೆ ನಿಕ್ಕ ರಡ್ಡ ಅವಕಾಶ ಉಂಡು ಒಂಜಿ ಕೆಕ್ಕಿಲ್ಗೆ ಬಲ್ಲಬಾರ್ದು ಒಯ್ಪುಂಡು ಅವು ಹತ್ತಂದಾಂಡ ಕಾಳಿಂಗ ಸರ್ಪಡು ತುಚ್ಚಾ ಉಂಡು ನಿಕ್ಕ ಓವ್ ಅವು ಆತನಗ ಆರು ಬಂಡೇರಿಗೆ ಕೆಕ್ಕಿಲ್ಗೆ ಬಲ್ಲಬಾಂಡ ಏತ ಸಮಯ ಬೋಡಾಪುಂಡು ಸಯ್ಯಾರೆ ಒಂಜಿ ಮಿನಿಮಮ್ 20 ಮಿನಿಟ್ಸ್ ಬೋಡಾಪುಂಡು. ಹಾಂ ಸರಿ ಇಂದು ಕಾಳಿಂಗ ಸರ್ಪಾಂಡ ಕಾಳಿಂಗ ಸರ್ಪಾಂಡ ರಡ್ಡು ನಿಮಿಷದೊಳಗೆ ಅಳಕ್ಕ ಬೋಪ ಅಂಡಿ ಅಪಕ ಕಾಳಿಂಗ ಸರ್ಪಾಣೆ ಅವಂಡಿ ಸರಿ ಮಣದಾನಿ ಆಯನ ಗಲ್ಲು ಶಿಕ್ಷೆ ದಾಡಿಗೆ ಲೆತ್ತೊಂದು ಬೋಂಡು ಲೆತ್ತೊಂದು ಬೋದು ಮೋನೆದ ಕುಂಟುಪುರದ ಎತ್ತಂಡು ಮೋನೆದ ಕುಂಟುಪುರದ ಎತ್ತದಾಪುಣ್ಣಿ ಈ ಉಚ್ಚುನದ ಎತ್ತ ತೋಜಿಪಾಯರು ಇಂದ ಜಸ್ಟ್ ಕೊಣತ್ತಿನಾತೆ ಬಣ್ಣೇರು ಕಟ್ಟಾಡ್ದು ವಿಷಾಪುರ ಫುಲ್ಲುಂಡು ಟೆಸ್ಟ್ ಮಲ್ತಿಂಡು ಇಂದು ಇತ್ತೆ ನಿಕ್ಕ ತುಚ್ಚುಂಡು ಸೆಲ್ಫಿ ದೆಪ್ಪು ಅಂಡ ದೆಪ್ಪು ಸುರುಕಿ ಒಕ್ಕ ಸೆಲ್ಫಿ ದೆಪ್ಪರಜ್ಜತ್ತ ಅಂಚಾದ ಸೆಲ್ಫಿ ದೆಪ್ಪು ಅಂಡ ದೆಪ್ಪು ದಾಳ ಬೊಡ್ಚಿ ನಿಕ್ಕಲ್ ನಿಕ್ಕಲ್ನ ಬೇಲೆ ಅಲ್ಪಲೆ ಬಂಡಿ ಸರಿ ಓಕೆ ಬಂಡದು ಮೋನೈಗೆ ಕುಂಟು ಬಾಡ್ದು ಉಚ್ಚುನದೆತ್ತು ಬರಿಕದಿಯರಿಗೆ ರಡ್ಡು ಗುಂಡು ಪಿನ್ನು ನಡಿಕೆ ಕುತ್ತಿಯರು ರಿಸಲ್ಟ್ ಹೆಂಚಿನ ಬಂಡ ರಡ್ಡೇ ನಿಮಿಷೋಡು ಜೀವಬೋದು ದಾಯೇ ಆಯನ ಮನಸ್ಸು ಎಂಕ ಉಚ್ಚು ತುಚ್ಚುಂಡು ಎಂಕ ಉಚ್ಚು ತುಚ್ಚುಂಡು ಎಂಕ ಉಚ್ಚು ತುಚ್ಚುಂಡು ಒಂದು ನೆಗೆಟಿವ್ ಫೀಲಿಂಗ್ ಜಾಸ್ತಿ ಅನಗ ನಮ್ಮ ಬಾಡಿ ಡಿಪ್ಪುಣಂಚಿನ ಹಾರ್ಮೋನೇ ವಿಷ ಬಿಡುಗಡೆ ಮಲ್ಪುಡು ಲಾಸ್ಟ್ಗೆ ಪೋಸ್ಟ್ ಮಾರ್ಟಮ್ ಬ್ಲಡ್ ರಿಪೋರ್ಟುಡು ತೂನಾಗ ನೆತ್ತೆರಡು ವಿಷ ಉಂಡು ಇನಿ ಮನಏವ ಮನುಷ್ಯಾನಾಂ ಕಾರಣಂ ಬಂದ ಮೋಕ್ಷಯೋ ಪ್ರತಿ ಒಂಜಿ ಮನೋಮಾಲಿನ್ಯಗಳ ನಮ್ಮ ಮನಸ್ಸೇ ಕಾರಣ ಅಂದ ಇನಿತ್ತ ಮಾನಸಿಕ ನಮ್ಮ ಜೋಕುಲ್ ದಾಯೆ ಈತೆಲ್ಯ ಪ್ರಾಯಡು ಐಕೆ ಬಾಲ್ಯ ದೇವೇರ ಕೊರನೆ ಬದುಕು ಕಟ್ಟೋಣ ಎಂದು ಬಾಲಲೀಲನ ತೋಜಿಪಾದ ಅಪ್ಪೆ ಅಮ್ಮನಿಗೆ ಸಂತೋಷ ಕೊರಲ ಅಂದ್ಕೊರ್ನೆ ಐಕೆ ನಮ್ಮ ಹಿರಿಯಕ್ಕಲು ಬಾಲ್ಯಾಡು ಒವೇ ರೀತಿಯ ಒತ್ತಡ ಕೊರ್ತಿಜೀರು ಆ ಬಾಲಲೀಲನ ತೋಜಿಪಾದೆ ಪಂತಿಗೆ ಬೋಣಗಳಲ್ಲಿ ತಂದು ಬಂದಿತ್ತೇರು ಅಂಡ ಇನಿ ಆಫೀಸ್ಗೆ ಬೋಣಗಳಲ್ಲಿ ತಂಪ ರಾಪುಜಿ ಅನಿವಾರ್ಯತೆ ಉಂಡು ನಮ್ಮಡ ಅಂಡ ಪ್ರಕೃತಿ ಪ್ರೇಮನು ದೂರ ಮಲ್ಪುಣೆ ಮುಡ್ಚಿಂದ ಆತಿ ಬಾಲ್ಯ ಕೊರನೆ ಬಾಲಲೀಲನ ತೋಜಿಪಾದ ಅಪ್ಪಮ್ಮಗೆ ಸಂತೋಷ ಕೊರ್ಲ ಯೌವನನ ಕೊರನೆ ಬದುಕು ಕಟ್ಟೋಣ್ಲ ಒಂಜಿ ಬೇಲೆ ಮಲ್ಪು ಪೊರ್ಲುಡೆ ಆ ಬೇಲೆನ ಪ್ರಾಮಾಣಿಕವಾದ ಮಲ್ತದ ಸಂಪಾದನೆ ಮಲ್ಪು ಒಂಜಿ ಇಲ್ಲು ಕಟ್ಟಲ ಬಾರಿ ಸೋಕದ ಇಲ್ಲು ಬೋಡಂಡ ಕಟ್ಟಲ ನಿಕ್ಕ ಬೋಡನ ವಾಹನ ದುಮಲ್ತೋ ದೆತೋಣ್ಲ ನಿನ್ನ ಅಪ್ಪಮ್ಮನೊಂಜಿ ಪೊರ್ಲುಡೆ ದೂವೋಣ್ಲ ಆಂಡ ಇನಿ ಬದುಕು ಕಟ್ಟೋಣ ಆಯ್ನಂಚಿನ ಯೌವ ಯುವ ಜನತೆ ಡ್ರಗ್ಸ್ ಗಾಂಜಾದಂಚಿ ಬೋವನ್ನುಂಡು ಪ್ರೀತಿ ಪ್ರೇಮ ಅಂತ ಬಂಡದು ಬೋವನ್ನುಂಡು ಬುಕ್ಕು ಫೇಸ್ ಮಲ್ಪುಣ ಪ್ರಾಯಡು ಫೇಸ್ಬುಕ್ ಕೂಡ ಕಂಡಾಬಟ್ಟೆ ಇತ್ತದು ಅಪ್ಪಮ್ಮನ ಲೋಡ್ ಡೌನ್ ಮಲ್ಪುಣ ಬಿಡ್ದು ಡೌನ್ಲೋಡೇ ಜಾಸ್ತಿ ಮಲ್ತದು ಸೆಟಪ್ ಆವಡಾಯನ ಪ್ರಾಯಡು ಜೋಕಲ್ನ ಲೈಫ್ ಅಪ್ಸೆಟ್ ದಾಯ ಒಂದುಂಡು ಬಂಡ ಪ್ರಕೃತಿ ಪ್ರೇಮ ದೂರ ಆದು ತಂತ್ರಜ್ಞಾನದ ಪ್ರೇಮ ಕಾಯ್ತಲ್ಲ ಐಕೆ ಸುರೂಕು ನಮ್ಮ ಮನಸ್ಸಿಗೆ ನೆಮ್ಮದಿ ಬಣ್ಣಪುಣಂಚಿನ ಬೋಡುಂದ ಅಂಡ ನಮ್ಮ ಕುಟುಂಬನ ಬೇತೆ ಕುಟುಂಬದ ಕುಟುಂಬಟ್ಟಿಗೆ ಕಂಪೇರ್ ಮಲ್ಪುಣಲ್ಲ ನಮ್ಮ ಜೋಕ್ಲಿನ ಬೇತೆ ಜೋಕ್ಲನೊಟ್ಟಿಗೆ ಕಂಪೇರ್ ಮಲ್ಪುಣಲ್ಲ ಏಪ್ಪ ಬುಡುಪ್ಪ ಆನಿ ನಮ್ಮ ಕುಟುಂಬಕ್ಕೆ ನೆಮ್ಮದಿ ಬಣ್ಣಪುಣಂಚಿನ ಬರ್ಪು ಫಸ್ಟ್ ಕ್ಲಾಸ್ ಐಕೆ ಅನ್ನ ಪೋಯಿನವಳು ಪುರ ಕೊರ್ಪುಣ ಉದಾಹರಣೆನೆ ಇಲ್ಲೋಕೆಲ್ಲ ಕೆಲದಕ್ಕಲು ಪಣಪೇರ ಅಯ್ಯನೊಂಜಿ ಪಣ್ಲಿ ಪಣಂದೆ ಉಡುಡ್ಚಿ ನನವರಿಯನ್ನ ಇಲ್ಲೊಕ್ಕೆಲ್ಗೆ ನಮ್ಮ ಇಲ್ಲೊಕ್ಕೆಲ್ ಅಂಜಿ ಹಾಲ್ಡ್ ಮಲ್ಪೇರ ಪೂಜೆವಿ ಎರಡು ಅಂಜಿ ನಾಡ್ದು ಹತ್ತಿನ ಎಡ್ಡೆತ್ತಿನ ಇಲ್ಲೊಕ್ಕೆಲ್ಲ ಒಂಜಿ ಹೋವಾಂಡ ಹಾಲ್ಡ್ ಇಲ್ಲದ ಮಾಡೆಲ್ದು ಇದು ಇಜ್ಜಿಂದ ಇಲ್ಲೊಕ್ಕೆಲ್ದಾನಿ ಬೇತದಲ್ಲಜ್ಜಪ್ಪ ಪೂರೆಟ್ಲ ಬರೋಡು ಅಂಡ ಐಕ ಎಂದು ಇಪ್ಪುಜಿ ಬರ್ಪುಣೆಕ್ಕೆ ಟೈಮಿಂಗ್ಸ್ ರಿಸ್ಟ್ರಿಕ್ಷನ್ ಇಜ್ಜಿ ಏತು ಬರ್ತುಗ್ಲ ಬರೋಲಿ ಕೆಲವು ಇಲ್ಲ ಲಂಚನೆ ನನ ಏರ್ಲ ಬರ ಏರಂದು ಪಾತ್ರೆ ಪೂರ ದೆಕ್ಕದು ಜೆಪ್ಪುಗ ಅಂದನಾಗ ಟಿಂಗ್ ಟಾಂಗ್ ಯಾಕಡ ಬರ್ರ ಇಜ್ಜಿ ಕೂಳೆ ಬರ್ಪುಣ ಪೊರ್ತಾತ ಈ ಯಜಮಾನ್ರು ಪಿರ ಸುರು ಹೊಡ್ದು ಬಾತ್ರೂಮ್ ಟಾಯ್ಲೆಟ್ ಪೂರ ತೋಜಿಪಂದು ಬೋಡು ಅಂಡ್ ಇಲ್ಲೊಕ್ಕೆಲ್ಗೆ ಬೋಡು ಪೊರ್ಲುಡೆ ಉನೋಡು ಎಡ್ಡೆ ಮನಸ್ಸುಡು ಅಕ್ಲೆ ಗೊಂಜಿ ಎಡ್ಡೆ ಪೂ ಬಯಕೊಡು ಐಕೆ ಮನೋಮಾಲಿನ್ಯ ಪೆರವಲ್ಲಿ ಮನಸ್ಸಿಗೆ ಅರ್ಕಾಟ ಮಾಡೋಣ್ರ ವಲ್ಲಿ ಇಂದು ಮಾಡ್ಬಿಡು ಎಡ್ಡೆ ಮನಸ್ಸುಡು ಎಡ್ಡೆ ಆಲೆ ಮನಿಕ್ಲು ಈ ಇಲ್ಲಲ್ಲ ಎಡ್ಡೆ ಉತ್ತರೋತ್ತರ ಅಭಿವೃದ್ಧಿ ಆಲೆ ಇಂದು ಪಂಡ ಅಲ್ಪಾಡ್ದು ಬಣ್ಣಗ ಸೀದ ನಮ್ಮ ಇಲ್ಲಡೆಗೆ ನಮ್ಮ ಬತ್ತಂಡ ವಾ ರೀತಿದ ಸಮಸ್ಯೆ ಎಲ್ಲ ಸಮಸ್ಯೆ ಅಪಣೆ ಪಂಡ ಇಲ್ಲೊಕ್ಕೆಲ್ಗೆ ಬೋದು ಅವಳು ಸುರುಮಲ್ಪುಣೆ ನಮ್ಮ ಓ ಅಂದು ನಮ್ಮ ಇಲ್ಲಾಳು ಇಜ್ಜಿ ಇಂದು ಅಂಜಿ ಎಲ್ಲಿ ಅಪ್ಪುಣೆ ನಮ್ಮ ಇಲ್ಲಾಳು ಅಂತ ಗರ್ತದ್ದು ಮಲ್ಲಾಳು ಪೋಡು ಇಂದು ಅಂಜಿ ಇಜ್ಜಿ ಅರ್ಕಾಟ ಪಾಡೋಣ್ರ ಸುರು ಅಂಡ ಸಮಸ್ಯೆ ಇಲ್ಲಡೆ ಬತ್ತದ ಮೂಡು ಇಜ್ಜಿ ಮೂಡ್ ಅಪ್ಸೆಟ್ ದಾನೆ ಪೋತು ಜನ ಇಲ್ಲೊಕ್ಕೆಲ್ಗೆ ಪೋತೆ ಬಕ ಪೋ ಅಂದು
కాకాచి కొరనే పోయారు నేత పోతే గమ్మత్ మస్తి ఇత్తండి ఏన్సారడు ఉండదు సీద పత్తి దాన్ని ఇవ్వండి ఇంకల బేజారాపుండి ఎంకల కంచిన బెంద్ర కట్టున హెట్ల వరెత్తి చేత్త ఈ సంబంధ పొడిచి పండే నాని మీ తబల పొట్టుద్దు మలతండి ఏతి మలిపి బుడిపోయారు అయిన అయిన బుడిపా దీపి కొంచెం ఎక్క నూదు నూదు అండ్లా తిక్కుండా అజ్జా ఆ విట్టాలకి ఆ కొరియండి అయితే కొరువి అర్ధకర్ధ ఉళ్ళాడు చేయ పొడిచి పండే ఇచ్చి సజ్జనే ఉడికి సజ్జనికే ఏరగబడియే దుడ్డు ఇచ్చింది ఆ సజ్జనికే బయ్యి ఆ వంజి నామల ఆ తెలికేలా అలక్కనలా కడితెత్తు బెంద్రుది అలా కట్టుదేరి ఆ ఇల్లాలు రడ్డు రడ్డు కంబలాద ఎరువు మీ పావాలి ఆత్మల్లా బెంద్రు ఒక టాయిలెట్ ఉండు ఒరోని ఆజి ఆ జనపి దైవరం తేరు ఎక్కువ అనుకునే అరకాటవాడు ఈ అరకాటవాడు ఉంది వంతే కృషి తవల ఉన్నమ్మ దూరాయిని చెప్పండి నమ్మ కృషిట్టు దిక్కునంచిన ప్రాకృతిక సంతోషం అంతే కమ్మి మలుతుంది మలుతుంది మలుతుంది అరకటపాడు రసురు మలుతున్నాడు దావరణదాన్న ఏతు మల్ల ఇల్లిప్పడు బందులే నమ్మ మనస్సుద నెమ్మదిని ననంజి ఇల్లడేగలా నమ్మ జోకులన భవిష్యత్ నిర్ధారణను పాకిద ఇల్లడేగలా కురి పెట్టుకు నమ్మ నెమ్మది అలాంట నమ్మగిరిపున ఇల్లు కట్టనకల పుగారు పేరు బత్తనకలు పాప అప్పమ్మకు దాల ఇజ్జాను మారయా కాలి ఉంచి ఐన్సెన్స్ జాగెడిత్తునకలి మగే ఎల్లి అప్రాయుడే తబల కలుతుని ఎడ్డ బొట్టువే తికిన కాసిన గమ్మత మలుతుంది అమెజాన్డు ఫ్లిప్కార్టుడు మీషోడు పుర తర్పాదు పాడున అభ్యసజ్జాగ్ తులేన ప్యాంటు ఒట్టె కొత్తయారు వెళ్ళింది బైరసవాడు ఉందిగుళ్ళునే పాప అంచిన పుర షాపింగ్ ద మరలు లజ్జి దుడ్డు హాళ్ళాలు పూజ ఆయన బుద్ధివంతికిడవే ఉంచి షోకద ఇల్లు కట్టునే అయితే పండు పుగారు పేరు బాక మాతేరెండ్ల పుగారునే ఒక్కడి కెలవిళ్ళలో సారీ ఉండదు జోకులైన అంచిడుదు ఇంచిడుదు పూర కడపుడు పేరు ఐస్ క్రీమ్ కొనయారే ఒక కట్టు తిక్కుంటా పేతేనేండు పూరాదు ఐవో మీటర్ బత్తి పూజేరు మరలా తంబ్యాగ్ నరమణే మరలు బోడు ఈనమనే పెరాలి అత్ ఒంజి మగేప్పునే మూజి మాలికద ఇల్లు కట్టదేత నా బళ్ళదెప్పెరమే నా అమ్మేర్పేనే నా కంచిగార గూడు కట్టదు గులాబీ ఇందు పార్యవాళ్ళ గుళ్ళాడవాళ్ళు మరలా తంబ్యాగ్ బొక్క ఉంచి మండాకన కాసత బొక్కదాయి తంపు పొర్లు ఉండదు పోనగమనుకున్న డైలో అయికి మానసిక నెమ్మది పోడుందంట బంధులే కెలవు విషయం నమ్మ అర్కటవాడు నేను బుడోడు కృషిత్త బగేలాతే

ಒಂದು ಇಂಚ 30 feet ಅದೇ ತಂದು ಅವಳು ರೆಡ್ ಕುಟ್ಟಿ ಪಿಲ್ಲರ್ ಪಾಡ್ದು ಇಂಚ ಸುಲಾಬಡಿ ಕೊಂಚ 4 inches ಸ್ಲ್ಯಾಪಡ್ ವರ್ಕ್ ಏರಿಯಾ ಏ ಪಂದು ಇಲ್ಲೊಕ್ಕೆಲ್ದಾಣಿ ಬಯ್ಯ ಆರ್ನಾನ ಉಕ್ರೇನ್ ಹಿಡಿದು ಕ್ರೇನ್ ಕೊಂಡು ರೋಡು ಪಿಲ್ಲರ್ ತಿರ್ಗಾರ ಒಕ್ಕೆಲ್ದಾಣಿ ಬಯ್ಯಾಗಬೋದು ಪುರಿ ಉಡ್ರೆ ಅಲ್ಲಿ ಆಂಡು ಅವು ಆತೆಕ್ಕೆ ಮುಗಿಂಡ ಮುಗಿಂಡ ತೊಂದರೆ ಅಜ್ಜಿ ಕೆಲವಿಲ್ಲ ಪೊಂಜನಕ್ಕಲು ಸೇರೋಣ ಬೇರೆ ಪಂಡೆ ಅಂದ್ರೆ ಪಂಡೆ ಅಣಿ ಇಂಚಾಂಜಿ ಪಾಡ್ಗ ತೆತೊಂಡ್ಗ ಆಂಡ್ ಈ ಕೆಪ್ಪ ಗೊತ್ತಾಯ್ಸವೆ ಪಂಡೆ ಸುರುತಾನಿಯೇ ಪುರಿ ಬಿಡ್ದು ಹೋಯ್ ಆ ಇಲ್ಲಲ್ದ ಯಜಮಾನಿಯಾಗ ಪಾಪ ಮಣದಾನಿ ಬಿಲ್ಲೇತು ಬರ್ಬುಂಡು ಕ್ಯಾಟ್ರಿಂಗ್ದ ಅಂದ್ರೆ ಆರು ಮಂಡೆ ಚಡುಲ್ಲೇರು ಈ ಜನ ಪಿಲ್ಲರದಿರ್ಗಾರ ಬಿದಾಡ್ದು ಕಣ್ಣೊಟ್ಲ ತೋಜುನೆ ಪಿಲ್ಲಾರಿ ಐಡುದಲ ಡೇಂಜರ್ ಮನೋಮಾಲಿನ್ಯವು ಪಂಡ ಬೈಯಾಡಿ ಬರ್ನ ಕೆಲ ಒಂತೆ ವಾಸ್ತು ಗೊತ್ತಿತ್ತು ನಕಲು ಬರ್ಪಿರು ಒಂತೆ ಟಿ ವಿ ಹಿಡಿದು ಅಕಲ್ ಬಣ್ಣ ಗಣಿ ಹೋದು ಪೋದು ಮೂಲ್ದಾಯಿ ಕಟ್ಟಿ ಸೋಪು ಏನಂದು ಪಶ್ಚಿಮ ತಗ್ಗತಿ ಪಶ್ಚಿಮಲ ತಗ್ಗ ದಕ್ಷಿಣಲ ತಗ್ಗ ಮೂಲಡ್ಡ್ಯಾರ ಬಂಗಾಣ ಒಂಜಿ ಪುರಿ ಬಿಡ್ದು ಮಣದಾನಿ ಇಲ್ಲಲ್ದಕ್ಲೆ ಗ್ಯಾಸ್ಟ್ರಿಕ್ ಶುರು ಅಂಡಲ ಅಕ್ಲಿಗೆ ಪುಣಿ ಪಶ್ಚಿಮ ತಗ್ಗ ಕೆರೆಂಗದ ಪೋಡಿ ದಿನ್ನ ಗೊತ್ತೇಜ್ಜಿ ಸುರೂಕ್ ನಮ್ಮ ನಂಬಿಕೆಲು ಪ್ರಾರಂಭವಾಯಿನ ಇನಿ ನಮ್ಮ ಮಲ್ಲ ಮಲ್ಲ ಪ್ರಾರ್ಥನಾಲಯನ ಕಟ್ಟದಿಪ್ಪ ಮಲ್ಲ ಮಲ್ಲ ದೇವಸ್ಥಾನಲೇನು ಕಟ್ಟದಿಪ್ಪ ಮಲ್ಲ ಮಲ್ಲ ಧರ್ಮದ ಬೇತೆ ಬೇತೆ ಧರ್ಮದ ಬೇರೆ ಬೇರೆ ಮಲ್ಲ ಮಲ್ಲ ರೀತಿಯಿಟ್ಟು ಕಟ್ಟದಿಪ್ಪ ಮೂಲೋಡು ನಮ್ಮ ದೇವೇರನ್ನು ದುಯ್ನೆ ಮರಟ್ಟಲ ಕಲ್ಲಿಡ್ಲ ಅಂದಾತ ತುಲಿ ಮೂಲೋಡು ದೇವೇರನ್ನು ದುಯ್ನೆ ಪ್ರಕೃತಿ ಡೇ ಇನಿ ನಮ್ಮ ಅನುಕೂಲತೆಗೆ ಬೇತೆ ಬೇತೆ ರೀತಿಯಿಟ್ಟು ಮಲ್ತೊಂದ ಅಂಡ ಐಕೆ ಮೂಢ ನಂಬಿಕೆಲಿಡ್ದು ಸುರೂಕ ನಮ್ಮ ಜೋಕ್ಲಿನ ಪಿದಾಯಿ ಪತ್ತೊಂದು ಬತ್ತದು ನಮಲ ಪಿದಾಯಿ ಬತ್ತದು ಮೂಲ ನಂಬಿಕೆ ಪ್ರಕೃತಿ ದೇವೇರನ ದೂಪಣಂಚಿನ ನಂಬಿಕೆ ಉಂಡತ್ತ ಕೃಷಿಟ್ಟು ದೇವೇರನ ದೂಪಣಂಚಿನ ನಂಬಿಕೆ ಉಂಡತ್ತ ಆ ನಂಬಿಕೆನ ಏಪ್ಪೊಗುಲ ನಮ್ಮ ದೂರ ಮಲ್ಪೆರ ಬಲ್ಲಿ ನಮ್ಮ ಜೋಕುಲು ವಾ ಡಿಗ್ರಿಗೆ ಪೋವಾಡು ಓಡೆಗೆ ಪೋವಾಡು ಬಂಜಿಗೆ ನುಪ್ಪೇ ದಿನ ಇನ್ನು ಮೂಢ ನಂಬಿಕೆಲು ಜಾಸ್ತಿ ಆದ ಕಡೆಕ್ ನಂಕು ವಿಶ್ವಾಸ ಇಜ್ಜ ಅಂದೆ ಐಕೆ ಪ್ರಕೃತಿ ನಾಶ ಮಲ್ತದು ಬದುಕುಣೆತ್ತು ಕೌಟುಂಬಿಕ ಸಾಮರಸ್ಯ ದೂರ ಮಲ್ಪುಣೆತ್ತು ಇನಿ ಭಾರತ ಉಂತುದಿತ್ತಿನ್ಲ ಪ್ರಕೃತಿದ ಮಿತ್ತಲ ಕೌಟುಂಬಿಕ ಸಾಮರಸ್ಯದ ಮಿತ್ತಲ ಅಂದೂರಡ್ಡ ಪೋಣಂದಾಂಡ ನಮ್ಮ ಭವಿಷ್ಯ ಪೋಂಡು ನೆಕ್ಸ್ಟ್ ಜನ್ರೇಷನ್ಲ ಪೋಂಡು ಐಕೆ ನಮ್ಮ ಕಡಪುಣಂಚಿನ ಒಂಜಿ ಮರಟ್ಟು ಅತ್ತನ ನಮ್ಮ ಕೃಷಿಕೆರಾದಿತ್ತಿನ ನಮ್ಮ ನಡ್ನಂಚಿನ ಒಂಜಿ ದೈಟ್ ಏರು ಪೂರ ಇಪ್ಪೇರು ಐಕ ಆ ಮರಕ್ಕೆ ಪುದರ ಬಡಚಿ ಹಸಿರು ಹಸಿರಿನ ಹೆಸರಿಲ್ಲದ ಮರ ಅಂದು ಭಾರಿ ಶೋಕಡೆ ಒಂಜಿ ಕವಿತೆ ಬರೆತೀರ ಬಂದುಲೆ ದಾಯ ನಮ್ಮ ಪ್ರಕೃತಿನ ಒರಿಪಾವಡು ಒಂದು ಪಂಡ ಕೇವಲ ದುಡ್ಡುಡು ಮಾತ್ರ ತಂತ್ರಜ್ಞಾನಡು ಮಾತ್ರ ಬದುಕಿಯರ ಸಾಧ್ಯಜಿ ದಾಯೇ ಇತ್ತೇನೆ ಜಾಗತಿಕ ತಾಪಮಾನ ಏರೊಂದು ಏರೊಂದು ಏರೊಂದು ಏರೊಂದುಂಡು ಐಕೋಸ್ಕರ ಒಂತೆ ಪ್ರಾಕೃತಿಕವಾದ ನಮ್ಮ ಜೋಕ್ಲಿನ ಮಲ್ಲ ಮಲ್ಪುಣಂಚಿನ ಪ್ರಯತ್ನ ಮಲ್ಪುಗ ಒಂತೆ ಪ್ರಕೃತಿ ಪ್ರೀತಿಲ ಆಕಲ ಮಿತ್ ಪಾಡ್ಗ ಇಜ್ಜಿನಾಂಡ ಕಾಲಿ ಈತೆಟ್ಟು ಉಂತುಂಡು ಐಕೋಸ್ಕರ ಹಸಿರು ಹಸಿರಿನ ಹೆಸರಿಲ್ಲದ ಮರ ಒಂಜೆಡ್ಡೆ ಸಾಹಿತ್ಯನು ಪರಿಚಯ ಮಲ್ತೊಂದುಲ್ಲ ಚಪ್ಪಾಳೆ ದೊಟ್ಟುಗು ಪ್ರೋತ್ಸಾಹ.

0: ಈತನೇಟ ವಿನಯ ಕೃಷಿ ಬೆಳೆಗಾರರ ಸಂಘ ರಿಜಿಸ್ಟರ್ ಕೊಲ್ನಾಡು ಮುಲ್ಕಿ ಪ್ರಣವ ಸೌಹಾರ್ದ ಸಹಕಾರಿ ನಿಯಮಿತ ಕುಡ್ಲ ಉಂದತ ಒಟ್ಟು ಆಶ್ರಯಡ್ ಇಂಚಿಪ್ಪ ಕೊಲ್ನಾಡು ಮುಲ್ಕಿ ತಾಲೂಕು ರಾಜ್ಯ ಮಟ್ಟದ ಬೃಹತ್ ಕೃಷಿ ಮೇಳ ಕೃಷಿ ಸಿರಿ ಈ ಲೇಸಿಡ್ ಕಲ್ಲಡ್ಕ ಶ್ರೀ ವಿಠಲ್ ನಾಯಕ್ ಬೊಕ್ಕ ಅರ್ನ ತಂಡದ ಕುಲು ನಡಪಾದು ಕೊರ್ನ ಗೀತ ಸಾಹಿತ್ಯ ಸಂಭ್ರಮ ಈ ಲೇಸದ ರಡ್ಡನ ಯಜ್ಞೆ ಕೆಂಡರು ನನ್ನ ದುಂಬುದ ಯಜ್ಞೆ ಎಲ್ಲದೂ ತುಳು ಪ್ರಸಾರಡು ಆತನೇಟ ಕೇನೊಂದುಪ್ಪಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.
1: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ, ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
2: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು

0: ಸರ್ಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ, ಹಣವನ್ನು ಪಾವತಿಸಬೇಡಿ, ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM. ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಅಂಡಮಾನ್ ಇತಿಹಾಸದೊಳಗೊಂದು ಪಯಣ, ಈ ಪುಸ್ತಕದ ಅನುವಾದಗಾರ್ತಿ ಡಾಕ್ಟರ್ ರಾಜಲಕ್ಷ್ಮಿ ಎನ್.ಕೆ. ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ಎಲ್ಲರಿಗೂ ನಮಸ್ಕಾರ. ಬಹುಶಃ ಈ ಕ್ಷಣಕ್ಕಾಗಿ ನಾನು ಸುಮಾರು ತಿಂಗಳುಗಳಿಂದ, ಬಹುಶಃ ವರ್ಷಗಳಿಂದಲೇ ಕಾಯ್ತಾ ಇದ್ದೆ ಅನಿಸುತ್ತೆ. 2023 ನಾನು ಅಂಡಮಾನ್ಗೆ ಹೋಗಿದ್ದು. ಅಂಡಮಾನ್ಗೆ ಹೋಗುವಾಗ ನಾನೊಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿನೇ ಅಂಡಮಾನಿಗೆ ಹೋಗಿದ್ದೆ. ಕನ್ನಡದಲ್ಲಿ ಲಭ್ಯ ಇರುವಂಥ ಕೆಲವು ಪುಸ್ತಕಗಳನ್ನು ಓದಿಕೊಂಡು ನಾನು ಅಂಡಮಾನಿಗೆ ಹೋಗಿದ್ದೆ. ಅದರಲ್ಲಿ ತೇಜಸ್ವಿಯವರು ಬರೆದ ಅಲೆಮಾರಿಗಳ ಅಂಡಮಾನ್ ಇರಬಹುದು, ಅಥವಾ ನಂತರ ಆರಂಭಿಕ ವರ್ಷಗಳಲ್ಲಿ ಅಲ್ಲಿಗೆ ಪ್ರವಾಸ ಮಾಡಿದ ರಹಮತ್ ತೆರಿಕೆರೆಯವರ ಪುಸ್ತಕ ಇರಬಹುದು. ಈ ಪುಸ್ತಕಗಳನ್ನು ಓದಿ ಅಲ್ಲಿ ಏನನ್ನು ನೋಡಬೇಕು ಅನ್ನುವ ಮಾಹಿತಿಯನ್ನು ಹಿಡ್ಕೊಂಡು ಹೋಗಿದ್ದೆ. ಮತ್ತು ನಮಗೆಲ್ಲರಿಗೂ ಪರಿಚಿತವಾಗಿರುವಂಥ ಸೆಲ್ಯುಲಾರ್ ಜೈಲ್ ನಮ್ಮ ಮುಖ್ಯ ಒಂದು ಸ್ಥಳ ಅಂತ ಹೇಳಿ ಅಂದ್ಕೊಂಡಿದ್ದೆ. ಯಾಕಂದರೆ ನಾವು ಅಂಡಮಾನ್ ಅಂತ ಹೇಳುವಾಗ ಅಂದ್ಕೊಳ್ಳೋದು ಕಾಲಾಪಾನಿ ಮತ್ತು ಸೆಲ್ಯುಲಾರ್ ಜೈಲ್ ಅಂತ. ಸೊ ಅದನ್ನೇ ಕೇಂದ್ರವಾಗಿಟ್ಕೊಂಡು ನಾನು ಅಂಡಮಾನಿಗೆ ಪ್ರವಾಸಕ್ಕೆ ಅಂತೇಳಿ ಹೋದವಳು. ಸೊ ಅಲ್ಲಿ ಬರುವಾಗ ಎಲ್ಲರಿಗೂ ಏನಾದರೂ ಉಡುಗೊರೆ ತಗೊಳ್ಳೋಣ ಅಂತ ಹೇಳಿ ನಾವಿಬ್ಬರು ಅಲ್ಲಿ ಎಂಪೋರಿಯಮ್ಮಿಗೆ ಹೋದಾಗ ನನಗೆ ಶಕುಂತಲಾ ಶಿವರಾಮ್ ಅವರ ಪುಸ್ತಕ ಕಣ್ಣಿಗೆ ಬಿತ್ತು. ಅದು ಹಿಂದಿ ಭಾಷೆಯಲ್ಲಿಯೂ ಇತ್ತು, ಅದು ಇಂಗ್ಲೀಷ್ ಭಾಷೆಯಲ್ಲಿಯೂ ಇತ್ತು. ಮೂಲತಃ ಅವರು ಅದನ್ನು ಹಿಂದಿ ಭಾಷೆಯಲ್ಲಿ ಬರೆದಿದ್ದಾರೆ, ಅದರ ಟ್ರಾನ್ಸ್ಲೇಷನ್ ಆಗಿ ಇಂಗ್ಲೀಷ್ ಭಾಷೆಯಲ್ಲಿ ಇತ್ತು. ನಾನು ಹಿಂದಿಯಲ್ಲಿ ಅಷ್ಟು ಸುಲಲಿತವಾಗಿ ಮಾತಾಡೋದಾಗಲಿ ಅಥವಾ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಧಾನ ಆಗೋದ್ರಿಂದ ನಾನು ಇಂಗ್ಲೀಷ್ ಭಾಷೆಯ ಪುಸ್ತಕವನ್ನು ಕೈಗೆತ್ಕೊಂಡಿದ್ವಿ. ಆಮೇಲೆ ಅದನ್ನು ಬಂದ ಮೇಲೆ ಬೇಗ ಅದನ್ನೇನು ನೋಡೋಕ್ಕೆ ಹೋಗಲಿಲ್ಲ, ನಮ್ಮ ಉಡುಗೊರೆಗಳ ವಿಲೇವಾರಿಯಾಗಿ ಮಾಡೋಕ್ಕೇನೂ ಕೆಲಸ ಇಲ್ಲ ಅನ್ನುವಾಗ ಪುಸ್ತಕ ಎತ್ಕೊಂಡಾಗ ನನಗೆ ಒಂದು ರೀತಿಯ ವಿಷಾದ ನನ್ನನ್ನು ಆವರಿಸ್ಕೊಳ್ತು. ಯಾಕೆಂತ ಹೇಳಿದರೆ ಈ ಪುಸ್ತಕವನ್ನು ಮೊದಲೇ ಓದಿ ನಾನು ಅಂಡಮಾನಿಗೆ ಹೋಗಿದ್ದರೆ ನಾನು ಬಹುಶಃ ಅಂಡಮಾನನ್ನು ನೋಡುವ ದೃಷ್ಟಿ ಬೇರೆ ಆಗ್ತಾ ಇತ್ತು ಅಂತ. ನಾನು ಕಾಲಿಟ್ಟ ನೆಲದಲ್ಲಿ ಸಾಕಷ್ಟು ರಕ್ತ ಚೆಲ್ಲಿದೆ, ನಾನು ಕಾಲಿಟ್ಟ ನೆಲದಲ್ಲಿ ಹಿಂಸೆ ತಾಂಡವವಾಡ್ತಾ ಇತ್ತು, ನಾನು ಕಾಲಿಟ್ಟ ನೆಲದಲ್ಲಿ ಬದುಕು ತುಂಬ ಬರ್ಬರವಾಗಿತ್ತು, ಹತಾಶೆಯ ಭೂಮಿ ಆಗಿತ್ತು. ಇದೆಲ್ಲವೂ ನನಗೆ ಗೊತ್ತಿದ್ದರೆ ಬಹುಶಃ ನಾನು ಅದನ್ನು ಪ್ರವಾಸಿ ತಾಣವಾಗಿ ನೋಡೋದಕ್ಕೆ ಬದಲಾಗಿ ಇಲ್ಲೊಂದು ಜೀವಂತವಾಗಿ ಇರುವಂಥ ಒಂದು ಆರ್ಥನಾದ ಇದೆ, ಅದು ಕೂಡ ಅಂಡಮಾನ್ ಅಂತ ಹೇಳಿ ನಮಗೆ ಗೊತ್ತಾಗ್ತಾ ಇತ್ತು ಅಂತ ಹೇಳಿ ನನಗೆ ಅನಿಸಿತು. ಇದನ್ನು ಅನುವಾದ ಮಾಡೋದಕ್ಕೆ ನನಗೆ 3 ಮುಖ್ಯ ಕಾರಣಗಳಿತ್ತು. ಮೊದಲನೇದೇನು ಅಂದರೆ ಅಂಡಮಾನ್ ಅಂದರೆ ಕೇವಲ ಪ್ರವಾಸಿ ತಾಣ ಅಲ್ಲ. ಇಷ್ಟರವರೆಗೆ ನಮಗೆ ಕನ್ನಡದಲ್ಲಿ ಲಭ್ಯವಿರುವ ಸಾಹಿತ್ಯ ಅದೊಂದು ಪ್ರವಾಸಿ ತಾಣವಾಗಿ ಹೇಗೆ ಬಿಂಬಿಸ್ತಾ ಇದೆಯೋ ಅದಕ್ಕೂ ಮೀರಿದ ಅಂಡಮಾನ್ ಇದೆ ಅಂತ ಹೇಳಿ ಕನ್ನಡದ ಓದುಗರಿಗೆ ಪರಿಚಯ ಮಾಡಬೇಕಾದಂಥ ಒಂದು ಜವಾಬ್ದಾರಿ ನನಗೆ ಇದೆ ಅಂತ ಹೇಳಿ ನನಗೆ ಅನ್ನಿಸ್ತು. ಎರಡನೇ ಕಾರಣ ಏನು ಅಂತ ಹೇಳಿದರೆ ಇತಿಹಾಸದ ಪುಸ್ತಕಗಳು, ನಾವು ಪಠ್ಯಪುಸ್ತಕಗಳಾಗಿ ಓದುವ ಇತಿಹಾಸದ ಪುಸ್ತಕಗಳು, ಪಠ್ಯಪುಸ್ತಕವಾಗಿ ಓದದೇ ಇರುವಂಥ ಸಾಕೇತರಾಜನ್ ಬರೆದ ಕರ್ನಾಟಕದ ಇತಿಹಾಸ ಪುಸ್ತಕ ಇರಬಹುದು, ಅಥವಾ ರೋಮಿಲತಾ ಪರ್ವ ಬರೆದ ಇತಿಹಾಸದ ಪುಸ್ತಕಗಳನ್ನು ನೋಡಿದರೆ ಅದನ್ನು ನಾನು ಬದಿಗಿಟ್ಟು ನಮಗೆ ಪಠ್ಯಪುಸ್ತಕಗಳಲ್ಲಿ ಬರುವಂಥ ಬಹುಪಾಲು ವಿದ್ಯಾರ್ಥಿಗಳನ್ನು ತಲುಪುವಂಥ ಬಹುಪಾಲು ಜನರನ್ನು ತಲುಪುವಂಥ ವಿದ್ಯಾಸ ಏನು ಅಂದರೆ ಪ್ರಭುತ್ವದ ಸುತ್ತವೇ ಗಿರಿಕಿ ಹೊಡಿತಾ ಇರುತ್ತೆ. ಪ್ರಭುತ್ವದ ಇತಿಹಾಸ ಏನಿದೆಯೋ ಅದೇ ಸಾಮಾನ್ಯ ಜನರ ಇತಿಹಾಸ ಅನ್ನುವಂತೆ ಬಿಂಬಿತ ಆಗ್ತಾ ಇರುತ್ತೆ. ಅದು ಮೇಲಿಂದ ಕೆಳಗಕ್ಕೆ, ಮೇಲಿಂದ ನೋಡುವಾಗ ಕೆಳಗೆ ಹೇಗೆ ಕಾಣುತ್ತೆ ಅಂತ ಹೇಳುವ ರೀತಿಯಲ್ಲಿ ಇರುತ್ತೆ. ಆದರೆ ನನಗೆ ಯಾವತ್ತೂ ಕೂಡ ಪ್ರಭುತ್ವ ಆಕರ್ಷಿಸಿಲ್ಲ. ನನ್ನನ್ನು ಆಕರ್ಷಿಸಿದ್ದು ದಿನನಿತ್ಯವೂ ಇರುವಂಥ ಕಷ್ಟಗಳ ನಡುವೆ ಜನರು ಹೇಗೆ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಒಂದು ಆಪ್ಟಿಮಿಸಮನ್ನು ಬೆಳೆಸ್ಕೊಳ್ತಾರೆ ಅಂತ ಹೇಳಿ. ನನಗೆ ಜೀವನದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ಆಪ್ಟಿಮಿಸಮ್ ಮತ್ತು ಹೋಪ್. ಮನುಷ್ಯ ಯಾವಾಗ ತನ್ನ ಹೋಪನ್ನು ಕಳ್ಕೊಳ್ತಾನೋ, ನಿರೀಕ್ಷೆಗಳನ್ನು ಕಳ್ಕೊಳ್ತಾನೋ, ಆಗ ಅವನು ಬದುಕಿದ್ದು ಸತ್ತಿರ್ತಾನೆ.

0: ನನಗೆ ಈ ಪುಸ್ತಕ ಆ ಹೋಪನ್ನು ನೀಡಿತು. ಶಕುಂತಲಾ ಶಿವರಾಮ್ ಆ ಕಷ್ಟ ನಷ್ಟಗಳ ನಡುವೆ ಕೂಡ ನಾಳೆ ಬದುಕಿರ್ತೇವೋ ಇಲ್ವೋ, ನಾಳೆ ನಮಗೆ ಯಾವ ಹಿಂಸೆ ಕಾದಿದೆಯೋ ಗೊತ್ತಿಲ್ಲ, ಆದರೂ ಜನರು ಬದುಕೋದಕ್ಕೆ ಆಸೆ ಪಟ್ಟು ಬದುಕನ್ನು ನಡೆಸ್ತಾರೆ. ಸೊ ಅದು ನನಗೆ ಎರಡನೇ ಕಾರಣ ಆಯಿತು. ಒಂದು ಆರ್ತನಾದದ ಒಳಗೂ ಕೂಡ ಶಕ್ತಿ ಇತ್ತು, ಜೀವಂತಿಕೆ ಇತ್ತು, ನಾಳೆ ನಾವು ಬದುಕನ್ನು ಕಟ್ಟಿಕೊಳ್ಳಬಹುದು, ನಮಗೆ ಸ್ವಾತಂತ್ರ್ಯ ಸಿಕ್ಕುತ್ತೆ, ನಾಳೆ ನಮಗೆ ಒಳ್ಳೆಯದಾಗುತ್ತೆ ಅನ್ನುವ ಆಶಾವಾದ ಇತ್ತು. ಇದು ಎರಡನೇ ಕಾರಣ ನಾನು ಇದನ್ನು ಅನುವಾದಕ್ಕೆ ಎತ್ತಿಕೊಂಡದ್ದು. ಮೂರನೇ ಮತ್ತು ಕೊನೆಯ ಕಾರಣ ಏನು ಅಂತ ಹೇಳಿದರೆ, ನನಗೆ ಮಹಿಳೆಯರು ಹೇಗೆ ಬದುಕನ್ನು ಕಟ್ಕೊಳ್ತಾರೆ ಅಂತ ಹೇಳೋದು ತುಂಬ ಮುಖ್ಯ. ಮಹಿಳೆಯರನ್ನು ಮುನ್ನೆಲೆಗೆ ತರದೇ ಬರುವಂಥ ಇತಿಹಾಸಗಳು ಸಾಕಷ್ಟಿವೆ. ಒನಕೆ ಒಬ್ಬನೊಬ್ಬಗೆ ಮಾತಾಡ್ತೇವೆ, ಆದರೆ ನಾವು ಅಷ್ಟರ ಮಟ್ಟಿಗೆ ಅದಕ್ಕಿಂತಲೂ ಜಾಸ್ತಿ ಬಹುಶಃ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಮಾತಾಡ್ತೇವೆ. ಹಾಗಾಗಿ ನನಗೆ ಒನಕೆ ಒಬ್ಬವನ್ನದೇ ಒಂದು ಇತಿಹಾಸ ಯಾಕಾಗಬಾರ್ದು ಅಂತ. ಹೆಣ್ಣು ಮಕ್ಕಳು ಹೇಗೆ ಇತಿಹಾಸದ ಭಾಗವಾಗದೇ ತಮ್ಮ ಬದುಕನ್ನು ಕಟ್ಕೊಳ್ತಾರೆ, ಮತ್ತು ಅವರನ್ನು ಇತಿಹಾಸದ ಭಾಗವಾಗಿ ಮಾಡದೇ ಒಂದು ಪ್ರಭುತ್ವ ಹೇಗೆ ತನ್ನನ್ನು ತಾನು ಬೆಳೆಸ್ಕೊಳ್ಳುತ್ತೆ ಅಂತ ಹೇಳುವಂಥದ್ದು. ಸೊ ಈ ಮೂರು ಕಾರಣಗಳಿಗಾಗಿ ನಾನು ಕನ್ನಡದ ಓದುಗರಿಗೆ ಶಕುಂತಲಾ ಶಿವರಾಮ್ ಅವರ ಅಂಡಮಾನ್ ಎ ಜರ್ನಿ ಥ್ರೂ ಹಿಸ್ಟ್ರಿ ಅನ್ನುವ ಪುಸ್ತಕವನ್ನು ಅನುವಾದ ಮಾಡಿದೆ. ಮತ್ತು ಈ ಪುಸ್ತಕವನ್ನು ನಾನು ಯಾರಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳಿದರೆ, ಅಲ್ಲಿ ಬದುಕು ಕಟ್ಟುವುದಕ್ಕೆ ಆಶಾವಾದವನ್ನು ಬೆಳೆಸ್ಕೊಂಡು ಎಲ್ಲ ನೋವುಗಳ ನಡುವೆ ತಮ್ಮ ಜೀವನವನ್ನು ಕಟ್ಟಿಕೊಂಡು ತಮ್ಮ ಮಕ್ಕಳಿಗೂ ಜೀವನ ಕೊಡುವುದಕ್ಕೆ ಹೋರಾಟ ಮಾಡಿದಂಥ ಮಹಿಳೆಯರಿಗೆ ಅದು ಅರ್ಪಣೆ ಅಂತ ನಾನು ಅಂದ್ಕೊಳ್ತೇನೆ. ನೀವು ಪುಸ್ತಕವನ್ನು ಓದಿದರೆ ಬಹುಶಃ ಆ ಸಂಕಟದಲ್ಲಿ ಪಾಲುದಾರರಾಗಲಿಲ್ಲ, ನಾವು ಆರಾಮವಾಗಿ ಹುಟ್ಟಿ ಬೆಳೆದವರು, ಆದರೆ ಈ ಪುಸ್ತಕವನ್ನು ಓದುವ ಮೂಲಕ ಬಹುಶಃ ಅವರಿಗೆ ಒಂದು ಗೌರವವನ್ನು ಸೂಚಿಸ್ಬೋದು ಮತ್ತು ಸ್ವಾತಂತ್ರ್ಯವನ್ನು ನೆನಪು ಮಾಡಿಕೊಳ್ಳುವಂಥ ಸಮಯ. ಸೊ ಸ್ವಾತಂತ್ರ್ಯವನ್ನು ನೆನಪು ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಬಹುಶಃ ನಾವು ನೆನಪು ಮಾಡಿಕೊಳ್ಬೇಕಾದದ್ದು, ನಾವು ಏನೆಲ್ಲ ಸಂಕಟಗಳನ್ನು ಜೀವನದಲ್ಲಿ ಪಡಲಿಲ್ಲ ಮತ್ತು ಸ್ವಾತಂತ್ರ್ಯವನ್ನು ಎಷ್ಟು ಸಂತೋಷವಾಗಿ ಅನುಭವಿಸ್ತಾ ಇದ್ದೇವೆ. ಹಾಗಾಗಿ ಈ ದೇಶಕ್ಕೆ ನಮ್ಮ ಜವಾಬ್ದಾರಿ ಏನು ಅಂತ ಹೇಳಿ, ಸೊ ಈ ದೇಶದ ಜವಾಬ್ದಾರಿಯನ್ನು ಗುರುತರವಾಗಿ ನೆನಪಿಸುವಂಥ ಪುಸ್ತಕ ಇದಾಗಲಿ ಎನ್ನುವ ಹಾರೈಕೆಯೊಡಿಗೆ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತೇನೆ.
1: ಇಷ್ಟವರೆಗೆ ಡಾಕ್ಟರ್ ರಾಜಲಕ್ಷ್ಮಿ ಎನ್ ಕೆ ಇವರ ಮಾತುಗಳನ್ನು ಕೇಳಿದಿರಿ. ಇದು ರೇಡಿಯೋ ಸಾರಂಗ 107.8 FM.

ನ್ಯೂ ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಬಜ್ಪೆ ಶನೈಶ್ವರ ದೇವಸ್ಥಾನದಲ್ಲಿ ನಡೆದ ಶನೈಶ್ವರ ಮಹಾತ್ಮೆ, ವಿಕ್ರಮಾದಿತ್ಯ ಚರಿತ್ರೆ, ತುಳು ತಾಳಮದ್ದಳೆ, ಭಾಗವತರು ಪ್ರಶಾಂತ್ ರೈ ಪುತ್ತೂರು, ಚೆಂಡೆ ಹಾಗೂ ಮದ್ದಳೆ ರೋಹಿತ್ ಉಚ್ಚಿಲ, ಜಿತೇಶ್ ಕೋಳಿಯೂರು, ಪಾತ್ರ ಪರಿಚಯ ವಿಕ್ರಮಾದಿತ್ಯ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಶನೇಶ್ಚರ ವಸಂತ ದೇವಾಡಿಗ, ಪುರೋಹಿತ ಹಾಗೂ ನಂದಿಶ್ರೇಷ್ಠಿ, ಶಿರಂಕಲ್ಲು ಪಶುಪತಿ ಶಾಸ್ತ್ರಿ, ಅಲೋಲಿಕೆ ಹಾಗೂ ಸುಶೀಲೆ, ರವಿ ಅಲೆವೂರಾಯ, ಚಂದ್ರಶಯನ ಹಾಗೂ ಪದ್ಮಾವತಿ, ದಿನಕರ್ ಎಸ್ ಪಚ್ಚನಾಡಿ. ಇದೀಗ ಶನೇಶ್ಚರ ಮಹಾತ್ಮೆ, ವಿಕ್ರಮಾದಿತ್ಯ ಚರಿತ್ರೆ, ತುಳು ತಾಳಮದ್ದಳೆಯ

ಕೊಂಡು ಅಡಗೆಯನ್ನು ತೀರ್ಮಾನ ಕೋರಿಯ ಗೆಂದಿನಾಳ ಏರು ಬಂಡ ಊರ್ವಶಿ ಮಾತ್ರೆಗಳು ಅನ್ನೊಂದು ತೋಜಂಡು ಯಾಕೆ ಸತ್ಕಾರ ಮಾಡ್ತಿ ಇಂದ್ರದೇವಿ ಮಾತ್ರ ಪದನಾಜಿ ಮುಟ್ಟಿಕಲ್ಲು ಮುಪ್ಪತ್ತೆರಡು ಸಜೀವ ಗೊಂಬೆಲಿತ್ತು ನಂಚಿನ ಒಂಜಿ ಸಿಂಗದ ನೋಡ ಬಹುಮಾನ.

ಮಾಡ್ತೇರು. ಕಲ್ಪನೆ ಕೈತಲ್ಲು ಒಂಜಿ ಮಲ್ಲ ಗುಡ್ಡೆದ ಮಿತ್ತು ಒಂಜಿ ಮುಳ್ಳು ಮುತ್ತುಗದ ಮರ ಇತ್ತಂಡು. ಆಯ್ತು ಒಂಜಿ ಪುಣ ನೀಲು ಒಂದಿತ್ತಂಡು. ಆಯ್ತ ಉಲೈಡು ಒರಿ ವೇತಾಳೆ ನಾ ಬ್ರಹ್ಮರಕ್ಕಸನ ಉಲ್ಲೇ ಅಪಗಪವಾದ ಉಪದ್ರ ಕೊರೊಂದುಲ್ಲೇ ಆಯನ ಕನತಲು ಎನ್ನ ಯಾಗಶಾಲದ ಕಂಬಗು ಕಟ್ಟೊಡಿ ಇದು ಬಂಡೆ ಉಪದ್ರ ಕೊರ್ಪನಗಳೇ ಸರಿಯಾದ ಶಿಕ್ಷೆ ಕೊರಡು ಬಂಡದು ಆತನ ಪಾತ್ರದಂಚನೆ ಆ ಗುಡ್ಡೆಗೆ ಪೋಯೇ

ಅನ್ನ ಪಲ್ಲ ಅದು ಪೊರ್ತುಗೂ ಆಯ್ನು ಸಂದರ್ಭ ಸಿಕ್ಕನ ಆಯ್ನ ಸರಿ ಕಟ್ಬಿಡ್ಲ ಅಲ್ಲಿ ಅನ್ಯಾಯಗಾರ ಅಂತಾನೆ ಆಯ್ನ ಸರಿ ಕಟ್ಬಿಡಿ ಸರಿ ಎಂದು ಒತ್ತೊಂಡು ಆ ಪುಣ್ಯನ ಪತ್ ಒಂದು ಕೊನೆದು ಹೋದು ಅಲ್ಪೈತನ ಜನ ಯಾಗಶಾಲೆದ ಕಂಬುಗೆಯನ್ನು ಕಟ್ಟುಪಾಡಿಯೆ ಶಾಂತಶೀಲಕ ಭಾರಿ ಸಂತೋಷ ಆಂಡು ಎರಡು ಪುಗಾರಿಯೇ ಮೆಚ್ಚೆ ನಿಕ್ಕ ದೇವಿನ ವಿಶೇಷವಾಯಿನ ಅನುಗ್ರಹ ಉಂಟಾಬಿಡು ರಾಜ ಈಗ ಬಡ ತೀರ್ಥಿ ಪುಣ್ಯ ಜನ ಕೆದುಟು ಮೀದು ಶುಚಿರ್ಬೋದೆ ಅದು ಬಲ ಅಂದು

ಬರ್ತಂಡು. ಈ ಉಜ್ಜನಾಪುರಡು ಒಂದು ಸಂಪ್ರದಾಯ ಉಂಡು. ಪ್ರತಿ ವರ್ಷ ಮಾರನೆಮಿದ ಸಮಯಡು ವಿದ್ವತ್ ಗೋಷಿ ನಡಪಾವನಿ. ಬೇತೆ ಬೇತೆ ಧಾರ್ಮಿಕ ಕಾರ್ಯಕ್ರಮಗಳುಂಡು. ಆಯ್ತ ಒಟ್ಟುಗೂ ಏನು ಆಸ್ಥಾನ ಉಪನಂಚಿನ ನವರತ್ನರು ಉರ್ಮಜನ ವಿದ್ವಾಂಸರು ಅಕಲೇನದು. ಈ ಒಂದು ವಾಕ್ಯಾರ್ಥ ಗೋಷ್ಠಿ ನಡಪಾವನಂಚಿನ ಒಂಜಿ ಉದ್ದೇಶ. ಇನಿ ಅಂಚಿತಿನ ಒಂಜಿ ಸುದಿನ ಆಜಿ ತಿಂಗಳು ಇಡೀ ತಿರುಗದು ಮಾರನೆಮಿಗಾನ

ಬಳದು ಮಲ್ಲ ಸಭೆ ನೇನು ಸೇರಾದೆ. ಎನ್ನ ಒರ್ಂಬ ಜನ ಪುರೋಹಿತ ವರ್ಗದಲ್ಲಿ ಪಂಡಿತರ ನಕಲು ಸಾಲ ಉಂಡಾಸ ಕಟ್ಟದ್ಕೊಳ್ಳುದೇರು. ಅಕಲ ಪಿರಾವುಡಿ ಇಡೀ ಊರದ ಜನಕುಲೇ ಸೇರಿದೇರು. ಇಂಚಿನ ಸಭೆಟ್ಟು ವಿಶೇಷವಾಗಿ ಒಂದು ಪ್ರಶ್ನೆ ಮಾಡೋಡು ಪಂಡಿತ ಮನಸ್ಸಾದನು. ಓ ದೇವ ಬ್ರಾಹ್ಮಣರೇ,

0: ಅಲ್ಲಿ ಪಾತ್ರ ಉಂಡತ್ತಿ. ದೈವಾಧೀನಂ ಜಗತ್ ಸರ್ವಂ, ಮಂತ್ರಾಧೀನಂತು ದೇವತಾ, ತನ್ ಮಂತ್ರಂ ಬ್ರಾಹ್ಮಣಾಧೀನಂ, ಬ್ರಾಹ್ಮಣೋ ಮಮ ದೇವತಾ
1: ಅಂದ. ಆತ ಶ್ರದ್ಧೆ ಇತ್ತು ಮಾತ್ರ
0: ಎಂಕ್ಲು ಗುರುಕುಲು ಪಾಠ ಅದರಿಂಚ. ಬ್ರಾಹ್ಮಣರೇ ಭೂಲೋಕದ ದೇವಿರು ಎಂದು ಲೆಕ್ಕ. ಕಣ್ಣಿಗೆ ತೋಜಿರ ದೇವರು ಏರಿಕೊಂಡ ಒಂಜಿ ನಾಗೆಗೆ ಅಂದಪ್ಪ ಅಂತ ಚರ್ಚೆ ಎಡ್ಡೆ ಚರ್ಚೆ ಅಂದ ಕೇನಿರಲ್ಲ ಖುಷಿ ಅಪ್ಪ.
1: ಸುಳಿತು ಸುಳಿತದೆ ನೀ ಬರ್ಪ ಲೆಕ್ಕ ವಿಷಯಗಳು ಅಂಚನೆ ಬರೋಳು ಚರ್ಚೆ ಮಲ್ತದೆ
0: ಅಲ್ಲ. ಅಂದ್ರೆ ನಮ್ಮ ಈ ನಿಖಿಲ್ ವರ್ಮ ಜನ ಉಂಡತ್ತೆ ಪಾತ್ರ ಸುರು ಮಲ್ತಂಡ ದಾಸಿ ಬಿಂಡಲ ಶಬ್ದ ಅಂಚಿತ್ತಿನ ಸಭೆ ಅಜಪ್ಪ ಅದಕ್ಕೇನು ಪುನಂಚಿನ ರೀತಿ
1: ಪೂರ ಕಾಶಿ ಇಡುವುದು
0: ಅತ್ತ ಸ್ವಾಮಿ. ಅಂಡ್ ಇನಿ ವಿಶೇಷವಾಗಿ ಒಂದು ಸಂಗತಿ ನನಗೆ ಲಡಕ್ಕೆ ಕೇನು ಉಂಡು
1: ದಾದವ್
0: ಈ ನರಮಾನೆ ಒಂದು ಗ್ರಹಚಾರ ಉಂಡಿಗೆತ್ತ
1: ಅಂದ್ರೆ
0: ಪ್ರತಿ ಒರಿಲ ಪುಟ್ಟಿನಂಚಿನ ನರಮಾನಿ ಈ ಗ್ರಹಗತಿದ ಅನುಸಾರವಾದ ಬೇತೆ ಬೇತೆ ಫಲನು ಅನುಭವ ಮಲ್ಪಿಟ್ಟಿನಿ ಅನ್ಕೇಂದೆ. ನಮ್ಮ ಹಿರಿಯಕ್ಲ ಪಡ್ತೇರು ನಂಕಲ ಅನುಭವ ಬತ್ತಂಡು
1: ಸರಿ
0: ಜನ್ಮರಾಶಿಡು ಈ ಗ್ರಹ ಸಂಚಾರ ಆಪಿನಂಚಿನ ಪುರ್ತುಡು ಎರ್ತೆ ತಗ್ಗು ಬಂದ ನನ್ನ ಜೀವನೋಡು ಆಪುಂಡು ಒಂದು ಅಪಗಡ ಎನ್ನ ಮನಸ್ಸು ಗೊಂಜಾಡು ಕೂದಾರಿಗೆ ಒರುಂಬ ಗ್ರಹಗಳು ಉಂಡತ್ತೆ
1: ನವಗ್ರಹಗಳು
0: ಸೂರ್ಯೋದು ಸುರುವಾಣ ಕೇರಿ ಮುಟ್ಟ ಅತ್ತ ರಾಹು ಕೇತು ಮುಟ್ಟ ಅತ್ತ

0: ಸಾವಿನ ದ್ವೇಷ, 12 ವರುಷ ನನ್ನ ರೋಷ, 100 ವರುಷ ನನ್ನ ರೋಷ, 100 ವರುಷ ಹಾವಿನ ದ್ವೇಷ, 12 ವರುಷ.
1: ರೇಡಿಯೋ ಸಾರಂಗ್ 107.8 FM, ಎಂದೂ ಮರೆಯದ ಹಾಡು.

7.8 FM ಎಂದೂ ಮರೆಯದ ಹಾಡು.

0: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್.

Yeah.

0: ನಮಸ್ಕಾರ, ನಿಖಿಲೇಡದಾತಿನ ಕುಸಲ್ದರಸಿನ ವಿಂಡಿ ಪಡೀಲ್ ನಿಖಿಲ್ ಕೆಲೊಂದು ಪ್ಲೇ 107.8 FM ರಂಗರಂಗದ ಬದುಕು.
1: ಐತೊಟ್ಟಿಗೆ ಮಿಕ್ಸಿಂಗ್ ವಾಟ್ರ್, ರೆಡ್ ರಮ್ಮು, ಐತೊಟ್ಟಿಗೆ ವೈಪರೆ ದಮ್ಮು, ರೆಡ್ ಹಾಫ್ ಬಾಯ್ಲ್, ಒಂದಿ ಚಿಕನ್ ಸುಕ್ಕ, ಬಾಕಿದ ಪೂರಾ ಬಪ್ಪು.

ಈತನೇಟ ಸೂಪರ್ ಮರ್ಮಾಯಿ ಅಂಚನೆ ಸೂಂಬೆ ಈ ತುಳು ಸಿನಿಮಾದ ಪದಕುಲನ ಕೇನಂದು ಬರ್ತಾರೆ. ಇಡಗ ಇನಿತ ತುಳು ಪ್ರಸಾರ ಮುಗಿಂಡ. ನನ್ನ ದುಂಬುದ ತುಳು ಪ್ರಸಾರ ತಿಕ್ಕಗ ಆತನೇಟ ಕೇನಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಪದಕ.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
2: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.